ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಕ್ಷಮಿಸಿ.
1: ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಇಂದಿನ ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೆಳಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡು ನಮ್ಮೊಟ್ಟುಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೆಡ್ ನಡೆತಂದುಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯ ನಂಚಿನ ರಂಜಿತೆಯನ್ನ ನಮ್ಮೊಟ್ಟುಗೊಳ್ಳೇರು. ಆರೆ ಇನಿ ನಮಕ್ ಮಣ್ಣು ಪರೀಕ್ಷೆ ಬೊಕ್ಕ ನೀರುದ ಪರೀಕ್ಷೆದ ಮಹತ್ವ ಅವು ದಾಯಿಗ್ ಬೊಕ್ಕ ಎಂಚ ಮಲ್ಪೋಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮಾತ ಈ ವಿಚಾರವಾದ ನಮಕ್ ಮಾಹಿತಿ ಕೊರಿಯರವ್ಲೇರು. ಕಾರ್ಯಕ್ರಮಗೂ ಮೊಕ್ಕೆಲ ಸುಲ್ಮೇಲು
1: ಸುಲ್ಮೇಲು ಸರ್.
0: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನೊಳಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪೋಡು ಪಂದ್
1: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್. ಐಟ್ ಇಪ್ಪು ನಂಚಿದ್ನ ಪೋಷಕಾಂಶ ನಮಕ್ ತೆರಿಯೋನಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಪುಂಡು. ನಮ್ಮ ಬೇತೆ ಬೇತೆ ಕೃಷಿ ಮಣ್ಪುನಾಗ ಅವಕ್ಕೆ ಸಂಬಂಧಪಟ್ಟದ್ದು ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರಿಯೋನಲ್ಲಿ ಅಂಚನೆ ಆ ಮಣ್ಣಡ್ ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವು ಉಂಡು ಆ ಒಂಜಿ ಆಯ್ತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂದು ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರಿಯೋನಲ್ಲಿ.
0: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು.
1: ಮಸ್ತ್ ಲಾಭ ಉಂಡು ಸರ್. ಪಂಡ ಇಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಳಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ್ದು ನಮಕ್ ಗೊತ್ತಾಪುಂಡು. ಪಂಡ ಕೊಂಜ್ ರೇಂಜ್ ಉಂಡು ಪಿ ಹೆಚ್ ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಮನ್ಪುನವು ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ವಂಡ್ ಅರ್ಥ. ಅವು 7 ಇರದ 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ ಒಂದ್ಪೇರು. ಅವೆ ಒಂಜಿ 7 ಇರದ ಕಮ್ಮಿ ಇತ್ತಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕ ಬೆಳೆಪುಣಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕೆ ಮಂತೊಂದು ಇಪ್ಪುನಂದು ಅವೇಕ ದಾದ ಪಂಡ ಇರ ಸುಣ್ಣದ ಪುಡಿ ಪಾಡುವೆರು ಕುಮಾಯ ಅವನ್ ಪೆರದಿಲ್ಲ ಅವನ್ ಪಾಡುವೆರು ಅವು ದಾಯಿ ಪಾಡುವೆರ ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪುಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಪುಂಡು ಆ ಒಂಜಿ ಕಾರಣಕ್ಕ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಪುಂಡು ಸರ್. ಅವಂಜಿ ನಮಕ್ ತೆರಿಯೋನಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
0: ಎದ್ದೆ ಮಾಹಿತಿ ನಿಪ್ಪಂಡ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಲು ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
1: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪಣಪೆ ಸರ್. ಐತೆ ಒಂಜ್ ಎಕ್ರೆ ಜಾಗ ಉಂಡುಂದಿ ಎನ್ನಲೆ ಇರುವ ತೋಟ ಆ ಒಂಜ್ ಎಕ್ರೆ ಜಾಗಡ್ ನಮ್ಮ ದಾದ ಮನ್ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತೂ ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ಪಡ ತೂ ಓಡಾಕೊಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವಂಚಿನ ಕೃಷಿ ಭೂಮಿ ಅವು ಗುಡ್ಡ ಪ್ರದೇಶನ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮನ್ಪೇರು ಇತ್ತೆ ಪ್ರಕಂಗದೈ ನಡೊಂದು ಆ ರೀತಿ ಮನ್ಪುನ ಸಂದರ್ಭ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೇತೆ ಬೇತೆ ಕಡೆ ಪೊಡಾಕೊಂಡು ಪ್ರತ್ಯೇಕವಾದ ಒಂಜಿ ಎಕ್ರೆ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪುನಾಂಡ ಒಂಜಿ ಎರಡು ಮರತ ನಡುಟು ಸಮತಟ್ಟು ಜಾಗಟ್ ಪೂರ ಕಜಾವು ಇಂಚಿನ ಸೊಪ್ಪು ಪರಿಪುಣದೆ ಅದೆತ್ತದ್ದು ದಕ್ಕೊಂಡು ನಮ್ಮ ಬುಕ್ ಆ ಒಂಜಿ ಜಾಗಡ್ದು ಅದಪಂಡ ಒಂಜಿ ಆ ಓ ಕೃಷಿ ಆವಡ ಅವೈತ ಬೇರೆ ಏತ್ ಆಳಕ್ಕೆ ಹೋಗ್ಕೊಂಡು ಅವೈತ ಐನಾವ್ ಒಂಜಿ ವಿಷಯ ನಿರ್ಧಾರ ಮಾಡ್ತದೆ ನಮ್ಮ ಆತ ಆಳಕ್ಕೆ ಮಣ್ಣದ ಮಾದರಿನ ದೆಪ್ಪಡಾಕೊಂಡು ಒಂಜಿ ವಿ ಶೇಪಟ್ ಒಂಜರ ಫೀಟ್ ಅತ್ತಂಡ ರಡ್ಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪುರ ದೇ ಪಾಡೋಡು ಅವು ನಮಕ್ಕೆ ಬುರ್ಚಿ ನಮಕ್ ಬೋಡೆ ನೋವು ಪಂಡ ಆ ಒಂಜಿ ಆಳಡ್ಡು ನಮ್ಮ ಒಂಜಿ ಸೈಡ್ ಇರದು ಮಿತ್ರದ ಅಡ್ ತಳಾಗ ಮುಟ್ಟಲ್ಲ ಒಂಜಿ ಕೆರಸದ ದೆಪ್ಪಡು ಅತ್ತ ಒಂಜಿ ಸ್ಲೈಸ್ ಮಣ್ಣು ದೆಪ್ಪಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ಇರು ತೂದಿಪ್ಪಾರ ಮಣ್ಣದ ಕೆಲಸ ಮಾಡ್ಕೊಂಡಾರ ರೈತ ಅದೇ ಅಂದ್ ಅಲ್ಪ ಒಂದು ಕೃಷಿ ಭೂಮಿದ ಒಂದು ಮೇಲ್ ಪದರ ತೂದಿಪ್ಪಾರ ಕಪ್ಪು ಮಣ್ಣು ಇಪ್ಪುಂಡು ಐಟ್ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರಾಟ ಒಂದು ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅದನ್ನ ಚೂರು ಆಳಗ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲು ಪದರಡು ದಾದ ಪಂಡ ಇರಗ ಬೇತೆ ಬೇತೆ ಮರಕ್ಕಳನ್ನ ಸೊಪ್ಪು ಆ ತಂಡ ಬೇತೆ ಒವೇ ಒಂಜಿ ವಸ್ತುಲು ಕರದ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನು ಮಣ್ತೊಂದು ಇಪ್ಪುವ ಎರೆಹುಳು ಪರಿಪುಣದಲ್ಲೇ ನಕ್ಕರು ನಕ್ಕರು ಬಣ್ಣ ಅವು ಪೂರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಣ ಆ ಒಂಜಿ ಪೂರ ನಮಕ್ ಅವೆರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುಣಗ ಕೆರಸದ ಮಣ್ಣಂದೆ ಪೊಡಾಪುಂಡು ಅವೇ ರೀತಿಟ್ ಆ ಬೇತೆ ಬೇತೆ ನಮ್ಮ ಕಡೆಟ್ ಒಂಜಿ ನಾಲ್ಕು ಕಡೆಟ್ ಗುರುತು ಮಣ್ತದ ಆ ಒಂಜಿ ಜಾಗಲ ನಮ್ಮ ಮಣ್ಣನ್ನು ಕಲೆಕ್ಟ್ ಮಣ್ಣು ಪಡಾಕೊಂಡು ದೆತ್ತದ ಅವೇನು ಒಂಜಿ ಕ್ಲೀನ್ ಆಯ್ ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗ ಪಾಡದ ಅವೇನು ಸರಿಯಾಯಿನ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು ಮಿಕ್ಸ್ ಮಂತದ ಐಟ್ ಒಂಜಿ ನಾಲ್ಕು ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ್ಲ ಮಲ್ಲ ಕಲ್ಲಿ ತಿಂದ ಪೂರ ನಮ್ಮ ಅದೆತ್ತ ದಕ್ಕೋಡು ಅವು ನಮ್ಮ ಟೆಸ್ಟ್ ಮಣ್ಣು ಪೆರಾಪುಜಿ ನಮಕ್ಕೆ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣತೆ ನಮ್ಮ ಒಂಜಿ 250 ಗ್ರಾಮಿ ಯಾವು ಅವೇನು ನಮ್ಮ ಐಕೋಸ್ಕರ ನಮ್ಮ ನಾಲ್ಕು ಭಾಗ ಮಂತದ ರಡ್ಡು ಭಾಗನ ನೆತ್ತದ ದಕ್ಕೋಡು ನಮ್ಮ ನಮಕ್ಕೆ ಬೋ ಒಂಜಿ ರಡ್ಡು ಭಾಗ ಮಾತ್ರ ಯಾವು 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ್ಲ ಆಗಿನ ಆರನ ಪುದರ್ ಬುಕ್ಕ ಅವು ವಾ ಸರ್ವೇ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನು ಬುಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೆಯದಾಯ್ಟು ಕೊಣದಂದು ಕೊರಿಯರ್ನ ಅಂಡ್
0: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬುಕ್ಕ ಸರ್ಟಿಫಿಕೇಟ್ ಕೊರ್ಪಾರು ಅವು ಈ ಸರ್ಕಾರದ ಸವಲತ್ತು ಗುದಲ್ಲ ಅನುಕೂಲ ಆಪುಂಡ
1: ಉಂಡು ಸರ್ ಐತೇರ್ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಇಡ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರೋಂದುಲ್ಲರು ಐಟ್ ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಮಾಡ್ತ ಒಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತ ಒಂಜಿ ತೋಟಗಾರಿಕೆ ಇರದ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಮುಟ್ಟ ಮುಟ 70% ಮುಟ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಅವೇ ತ ಒಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯೋಡ್ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬುಕ್ಕ ನೀರು ಪರೀಕ್ಷೆದ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಆಪುಂಡು
0: ಇತ್ತೆ ಮಣ್ಣು ಪರೀಕ್ಷೆದ ಒಟ್ಟುಗು ನೀರಿದ ಪರೀಕ್ಷೆ ಮಲ್ಪಾರು ಅವು ನೀರಿದ ಪರೀಕ್ಷೆ ಅಂಚ
1: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದು ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಲವಣಾಂಶ ಏತು ಉಂಡು ಪಂಡದ ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚನ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್
0: ಗೊತ್ತಾಪುಂಡು
1: ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಒಂಜಿ ಸಬ್ಸಿಡಿ ಕೊರಪೇರ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು
0: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರು ಬೊಕ್ಕ ಈ ನೀರದ ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರು
1: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ ಆತನ ಮೂಜಿ ದಿನ ಬೋರ್ಡ್ ಆಪುಂಡು ಸರ್ ಕೆಲವೊಂದು ಸಾಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ ಕೊರಪೇರತೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಪುರ ಒಂಚೂರು ಆತನ ಡಾಕ್ ತೋಟಕ್ಕೆ ನೀರು ಪಾಡು ಇಪ್ಪಿರ್ತಲ್ಲ ಅಂಚರ ಚಂಡಿ ಇಪ್ಪುಂಡು ಅವೇನ ಅಕ್ಲು ಉಳುಂಗದಿಜ್ಜ ಅಂಡ ಅಂಕ್ಲೆ ಒಂದು ದಿನ ದೀವಡ ಆಪುಂಡು ಮುಲ್ಲು ಪಂಡ ನೆರಳಡೆ ಉಳುಂಗೋಡವು ಅದು ಇಪ್ಪ ನಾಕ ಚೂರು ಒಂದು ದಿನ ಹೆಚ್ಚಿಗೆ ತಾಗುಂಡು ಅಂಚದ ಇಪ್ಪನಾಗ ಎಂಕ್ಲೆ ಒಂಜು ವೇಳೆ ಮಣ್ಣು ಉಳುಂಗದಿ ಇತ್ತಂಡ ಒಂಜಿ ಮಣ್ಣದ ಮಾದರಿ ಇರ್ತದೆ ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ಡು ರಡ್ಡು ದಿನ ಟೆಸ್ಟ್ ಮಾಡ್ತದೆ ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ
0: ಇದು ಕೃಷಿ ಕೇರಳ ಮಣ್ಣನ್ನು ನುಂಗವನಾಗ ದೊಂಬುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
1: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಿಗೆ ತಾಗದ ಅನ್ನಾಗು ಕೆಲವೊಂದು ರಿಯಾಕ್ಷನ್ ಹಾಕೊಂಡು ಅವು ಆಯರಬಲ್ಲಿ ಪಂಡದು ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ನಮಗೆ ಕರೆಕ್ಟ್ ಗೊತ್ತಾಗಡದ ಸರಿಯಾದ ರೀತಿ ಗೊತ್ತಾಗ ಪಂಡ ನಮ್ಮ ನೆರಳು ಉಂಗಾವಡಾಪುಂಡು
0: ಇತ್ತೆ ಈ ಮಣ್ಣು ಪರೀಕ್ಷೆ ಬೊಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
1: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 59 ರೂಪಾಯಿ ಮಾತ್ರ ತಾಗುಂಡು ಅವು ಕಡಿಮೆ ಕರ ವೆಚ್ಚ ಪಂಡದ ಒಂದು 213 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪುನ
0: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾಗಿ ಒಂಜಿ ವ್ಯವಸ್ಥೆ ಇತ್ತೆ ನಮ್ಮ ಉಜಿರೆ SDM ಕಾಲೇಜಿದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡೋ ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂದು ಪರಿಚಯ ಅನುಪಲ್ನೆ
1: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ್ನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಡತೆ ಪದವಿ ಕಾಲೇಜ್ ಅವೇತ ಕ್ಯಾಂಪಸ್ದ ಉಲಯೇ ಇಪ್ಪುನ ಅವೇತ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಡು ಅವೇತ ಪಕ್ಕಡೆ ಇಪ್ಪುನ ಅಂಜಿನ ಎಂಕ್ಲೆನ ಇಡೆಗ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋನು ಅಲ್ಲಿ ಇದ್ದಿಂದ ಎಂಕ್ಲೆಗ ಫೋನ್ ಮಾಡ್ತದ ಅದನ್ನು ಎಂಕ್ಲೆ ಆತರ ಒಪ್ಪಡು ಒಂಜಿ ಮಾಹಿತಿ ಪಡೆಯೋನು ಅಲ್ಲಿ
0: ಈಗ ನನ್ನ ಫೋನ್ ನಂಬರ್ ಅಲ್ಲಿ
1: 97 3104 0 8
0: ಕುಡುರ ಬಂದ್ಬಾರ
1: 97 3104 0 8
0: 97 3104 0 8 ಈ ಸಂಖ್ಯೆಗೆ ಫೋನ್ ಮಲ್ತಾರಂಡ ಇರು ಪಾತ್ರೆ ತಿಕ್ಕುವರು. ಮಣ್ಣು ಪರೀಕ್ಷೆದ ಬಗ್ಗೆ, ನೀರದ ಪರೀಕ್ಷೆದ ಬಗ್ಗೆ, ಏಪ ಬರಡು ದೆಪ್ಪುಡು ಹೆಂಚಿನ ವಿಧಾನ, ವಾರತಿ ದೆಪ್ಪುಡು ಮಣ್ಣು ಹೆಂಚಿನ ಮಾಹಿತಿನ ಇರು ಕೊರಪಾರ
1: ಅಂದೆ.
0: ಬುಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪಣದ ಬಗ್ಗೆ ಪಂಡರು, ಐಟಿತ್ತಿನ ಲಾಭದ ಬಗ್ಗೆ ಪಂಡರು, ಬಕೈತ ಸವಲತ್ತು ತಿಕ್ಕುನ ಬಗ್ಗೆ ಪಂಡರು. ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡುನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ. ಅವು ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು. ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣು ನತ್ತ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರೀತಿ ಕಾಳಜಿ ದಿತ್ತ ನೋಡು ನೆನಪರು.
1: ಕೃಷಿಕೇರಿನ ಬಗ್ಗೆ ಪನ್ನಂಡ ಸರ್, ಆಗ್ಲಿ ಕೆಲವರು ದಾದ ಮನ್ ಪೇರ್ಪಂಡ ಒಂಜೇ ರೀತಿಯ ಕೃಷಿನ ಮಂತೊಂದು ಪೇರ್, ಆಗ್ಲಿ ಕೃಷಿ ವಿಷಯ ಕೃಷಿನ ಬದಲಾವಣೆ ಮಂತೊಂದು ಇತ್ತಿರ್ನಂಡ ಎಡ್ಡೆ ಐತೆ. ಉದಾಹರಣೆಗೆ ಏಕದಳ ತಗೊಂಜಿ ಕೃಷಿ ಮನ್ ಪೇರ್, ಆಗ್ಲ ಬದಲಾವಣೆ ಮಂತದ ದ್ವಿದಳ ಕೃಷಿನ ಮಂತೆರ್ಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು. ಬೊಕ್ಕ ಒಂಜಿ ಅವಶ್ಯಕತೆಗೆ ಬುಡಪ್ ನೀರ್ತು ಜಾಸ್ತಿ ಆಗ್ಲಿ ರಾಸಾಯನಿಕ ಗೊಬ್ಬರದ ಬಳಕೆ ಮನ್ ಪೇರ್ತಲ್ಲ ಕೆಲವೇರು ಐರ್ ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕುಂಡು. ಅವೇನ್ ಆಪನತ್ ಕಮ್ಮಿ ಮಾಡ್ತೇರ್ಂಡ ಎಡ್ಡೆ ಬೊಕ್ಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ್ದು ಜಾಸ್ತಿ ಬಳಕೆ ಮಾಡ್ಪಿನ ಒಂಚೂರು ಕಮ್ಮಿ ಮಾಡ್ಪಡಾಕುಂಡು. ಅಂಚ ಬೊಕ್ಕ ಐರ್ ಕೆಲವೇರು ಕೃಷಿಕರದ ಅದ ಮನ್ ಪೇರ್ಪಂಡ ನೀರು ಬುಡನಾತು ಉಂಡು ಮಾಡಿದ್ರೆ ನೀರು ಅಗತ್ಯರದ್ದು ಜಾಸ್ತಿ ಪಾಡುವೇರು ಅವೇನ್ ಆಪನತ್ ಕಮ್ಮಿ ಮಾಡ್ಪಡು. ನೀರು ಈತ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇನೆ
0: ನಾನು
1: ಅವೇಟ ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಳೆದಾದೊಂಡು ಅವಿಕ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಂಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ.
0: ಹಂಚಿದತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯನ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯನ ಕಾಪಾಡೋಡು ಆಯ್ತಾ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು. ಮಣ್ಣು ಪರೀಕ್ಷೆ ಮಲ್ಪನ ಬಗ್ಗೆಟ್ಟು ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗ್ಗೆಟ್ಟು ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳಗೆರೆಗೆ ತೆರಿಪಾಯರು. ಇಂಕ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳಗೆರೆನ ಪರವಾದ ಇರಿಗೆ ಉಡಲ್ ದಿಂಜಿನ ಸೊಲ್ಮೇಲು
1: ಸೊಲ್ಮೇಲು ಸರ್.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಚಿಕಿತ್ಸೆ ಅನಿವಾರ್ಯ.
1: ನೆನಪಿರಲಿ, ಲೈಂಗಿಕ ರೋಗಗಳು ಹಾಗೂ ಜನನಾಂಗ ಮಾರ್ಗ ಸೋಂಕುಗಳು ಎಚ್ಐವಿ ಸೋಂಕಿಗೆ ದಾರಿ ಮಾಡಿಕೊಡುವುದು.
2: ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಪರೀಕ್ಷೆ ಮತ್ತು ಚಿಕಿತ್ಸೆಗಳು ಅಗತ್ಯ ಅವಶ್ಯಕ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
2: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
1: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
2: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು,
1: ಅದು ಕೂಡ ಸಂಪೂರ್ಣ ಉಚಿತವಾಗಿ.
2: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
1: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
2: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.
3: ಜಾಗದ ಮಣ್ಣನ್ನು ಪರೀಕ್ಷೆ
4: ಮಾಡ್ತಾರೀಕ್ಷೆ
3: ಅಂದ ವೆಂಕಪ್ಪಣ್ಣ, ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
4: ಶೇಖರ ಅವು ಮಲ್ಪೇರಿಯ
3: ಅವು ನಮ್ಮ ಉಜಿರೆಡೆ ಉಂಡಿ.
5: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 4 0 8.
6: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
7: ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಪಿ ಕಡವ. ಇದೊಂದು ಬೆಳ್ತಂಗಡಿ ತಾಲೂಕದ ಸ್ಥಳೀಯ ಸೊಗಡಿನ ಸಾಂಪ್ರದಾಯಿಕ ಆಡುಭಾಷೆ ಕುಂಬಾರ ಅರೆಭಾಷೆ. ಈ ಕುಂಬಾರ ಅರೆಭಾಷೆದ ವೈವಿಧ್ಯತೆನ ಎತ್ತಿ ತೋರಿಸಿದಂತ ಒಂದು ಕಾರ್ಯಕ್ರಮ ನಾವಿಂದಿರಲ್ಲ. ಈ ಕುಂಬಾರ ಅರೆಭಾಷೆ ನಿಲ್ತದ ಬೆಳ್ತಂಗಡಿ ತಾಲೂಕದ ಸುಮಾರು ಭಾಗಗಳು, ಅಂದ್ರೆ ಬೆಳ್ತಂಗಡಿ ತಾಲೂಕಲ್ಲಿ ಉಜಿರೆ, ಚಾರ್ಮಾಡಿ, ಬಂಗಾಡಿ, ಕಾರತರ್ಕ, ಅದಲ್ಲದೆ ನಾವೂರು, ಹಿಂಗೇನೆ ಬೆಳ್ತಂಗಡಿ ತಾಲೂಕಲ್ಲದೆ ಕಡಬ ಮತ್ತೆ ನೆಲ್ಯಾಡಿ, ಚಾರ್ವಕ, ಉಪ್ಪಿನಂಗಡಿ, ಹಿಂಗೇನೆ ಶರವೂರು, ಬೇತ ಕಡಲಿ ಈ ಭಾಷೆನ ಮಾತಾಡ್ತಾರೆ. ಈ ಕುಂಬಾರ ಭಾಷೆದ ಗ್ರಾಮೀಣ ಸೊಗಡಿನ ನಾವಿಂದು ರೇಡಿಯೋ ನಿನಾದಲ್ಲಿ ಈ ಸಂದರ್ಶನ ಮೂಲಕ ತೋರಿಸ.

0: ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದಾರ ಗ್ರಾಮದ ಒಬ್ಬ ಕವಿ ಸಾಹಿತ್ಯ ಸಾಮ್ರಾಟಂದೇ ಬಿರುದು ಪಡೆದಿರುತ್ತಂತೆ ಚಂದ್ರಸ ಕುಮಾರ ಬಂದಾರ್ ಇವರು ನಮ್ಮ ಟೂಲರು. ಇವರು ಹವ್ಯಾಸಿ ಸಾಹಿತಿ ಕವಿ ಕತೆ ಕವನ ಬರೆತಿರು ಹಂಗೇನೆ ಲೇಖನ ಮತ್ತೆ ಭಕ್ತಿಗೀತೆ ಅಲ್ಲದೆ ಬೇತೆ ಬೇತೆ ಪದ್ಯಗಳೆಲ್ಲ ಮಾಡಿ ಸಮಾಜರಂದು ಗುರುತಿಸಿ ನೋಡಲು ಇವರು ಈ ಕಾರ್ಯಕ್ರಮ ನನ್ನ ಆತ್ಮೀಯವಾಗಿ ಸ್ವಾಗತ ಮಾಡೋಣ.
1: ನಮಸ್ತೆ.
0: ನನ್ನ ಫಸ್ಟ್ ಕ್ವಶನ್ ನಿಮಗೆ, ನೀವು ಸುಮಾರು ವರ್ಷದ ಕತೆ ಕವನ ಲೇಖನ ಭಕ್ತಿಗೀತೆ ಹಿಂಗೇನೆ ಬೇತೆ ಬೇತೆ ರೀತಿಯ ಸಾಹಿತ್ಯನ ಬರಕ ನೋಡಿ, ಈ ಸಾಹಿತ್ಯ ಕ್ಷೇತ್ರ ಬರಕ್ಕೆ ನಿಮಗೆ ಹೆಂಗೆ ಆಸಕ್ತಿ ಬಂದಿತ್ತು?
1: ಸಾಹಿತ್ಯ ಕ್ಷೇತ್ರದ ಆಸಕ್ತಿಯಿಂದಲ್ಲ, ಅದು ತನ್ನಿಂತಾನಾಗಿ ಹುಟ್ಟಗೊಂದು ಪ್ರತಿಭೆ ನೆಡಕಾಸೆ. ಅಂತಂದ್ರೆ ನಾನು ಶಾಲೆ ಹೊತ್ತಿ ಅದರ ಬಗ್ಗೆ ಆಲೋಚನೆ ಏನಿದ್ದಲ್ಲ. ಸುಮಾರು 2017 ಇಸವಿನಿ ಹಿಂಗೆ ಬರಕೊಂಡು ಪ್ರತಿ ಒಂದಿನ ಓದುತ್ತ ಅಭ್ಯಾಸ ಇತ್ತು. ಪುಸ್ತಕ ಓದುತ್ತ ಅಭ್ಯಾಸ, ಬಾಲಮಂಗಳ ಅಂತ ಪುಸ್ತಕಗಳ ಓದುತ್ತ ಅಭ್ಯಾಸ ಮಾತ್ರ ಇದೆ. ಅದೇ ಮಿಕ್ಕ ಪುಸ್ತಕಗಳು ಇವತ್ತ ಕವನಗಳು ಓದುತ್ತ ಮಿಕ್ಕ ರೇಡಿಯೋ ಇವತ್ತ ಕೇಂದ್ರಪುರ ಭಾರಿ ಅಭ್ಯಾಸ ಇತ್ತು. ಅದನ್ನಾಗಿ ಅದರ ಮೇಲೆ ನಾನು ಜಾಸ್ತಿಯಾಗಿ ಬಾಲಮಂಗಳ ಆಗಿರಕ್ಕೆ ತುಂತುರು ಅಂತ ಪುಸ್ತಕಗಳ ಓದಿ ಕವನಗಳು ಓದಿ ಓದಿ ಅದೇ ಇವತ್ತ ಪ್ರಾಸಪದಗಳು ಅದು ಭಾರಿ ಇಷ್ಟ ಆಗ್ತಿತ್ತು. ಅದಕ್ಕೆ ಬಿಕ್ಕ ನಂಗೆ ಅಲ್ಲೊಂದು ಬರೆಯಕ್ಕೆ ಒಂದು ಆಸೆ. ಹಾಗೆ ಬರ್ಕೊಂಡಿದ್ದೇನೆ ಅದನ್ನ ಕೆಲವರು ಚಂದ್ರಹಾಸ ಬಳಂಜ, ಚಂದ್ರಹಾಸ ಚಾರ್ಮಾಡಿ ಅವರೆಲ್ಲ ಬರೆತಿದ್ದಾರೆ, ಅದರ ನಾನು ಓದಿದ್ರು. ಹಾಗೆ ನಂಗೆ ಒಂದು ಆಸೆ ಇತ್ತು ಚಂದ್ರಹಾಸ ಬಂದಾರ ಒಂದು ಬರೋಕೊಂದು, ಅದು ನನ್ನೊಂದು ಕನಸು. ಹಾಗೆ ಫಸ್ಟ್ ಒಮ್ಮೆ ಪೇಪರ್ ಬಂದಿಗೆ ಭಾರಿ ಖುಷಿ ಆಯ್ತು, ಅವರ ಲೈನ್ ನನ್ನೆಲ್ಲ ಉಂಟು ಅಂತ.

0: ನೀವು ಈ ಓದುತ್ತು ಬರುತ್ತಲ್ಲಿ ಕೂಡ ಭಾರಿ ಆಸಕ್ತಿ ಉಂಟು ಅಂತ ಹೇಳ್ತೀರಿ. ಆದರೆ ನೀವು ಶಿಕ್ಷಣದಲ್ಲಿ ಸ್ವಲ್ಪ 6ನೇ ಕ್ಲಾಸ್ ಮಟ್ಟ ಓದೋದು ಅಂತ ಹೇಳ್ತೀರಿ. ನಿಮ್ಮ ಈ ಕವನ ಬರೆಯಕ್ಕೆ ಮತ್ತೆ ಈ ಸಾಹಿತ್ಯ ಬರೆಯಕ್ಕೆ ಎಲ್ಲ ಹಿಂಗೆ ಆಸಕ್ತಿ ಬಂದಿತ್ತು? ಈ ಶಿಕ್ಷಣ ವಯಸ್ಸು ಕಮ್ಮಿ ಇದ್ದಲ್ಲ ನಿಮ್ಮ ಇದರಲ್ಲಿ ಹಿಂಗೆ ಆಸಕ್ತಿ ಬಂದಿತ್ತು? ಸ್ಫೂರ್ತಿ
1: ಕಲಿತ ವಿದ್ಯೆಲ್ಲ ಇದಕ್ಕೆಲ್ಲ ವ್ಯತ್ಯಾಸ ಉಂಟು. ಶಾಲಿನಿ ಕಲಿತ ವಿದ್ಯೆ ಬೇತೇನೆ ಇದು ಬೇತೇನೆ. ಇದು ಶಾಲಿನಿ ನಾವು ಕಲ್ತಕ್ಕಂತಡೆ ಶಾಲಿನಿ ಪರಿಸರದ ಬಗ್ಗೆ ಅಲ್ಲಿಂತರ ಪುಸ್ತಕದ ಬಗ್ಗೆ ಹೇಳಿಕೊಡ್ತಾರೆ ಅದು ಮಾತ್ರ. ಅದೇ ಇದೇ ನಮ್ಮ ಇದು ಜೀವನ ಆಗಿರಕ್ಕ ನಮ್ಮೊಳಗಿರ್ತಂತ ಭಾವನೆಗಳು ಅದರ ಮೇಲೆ ಇದಾಗಿದೆ. ಒಂಥರ ಮನಸ್ಸನ್ನು ಹುಟ್ಟುತ್ತದೆ ಕವನ ಅಂತ ಹುಟ್ಟುತ್ತದೆ. ಕೆಲವೊಂದು ನಾವು ಎರಡು ಒಂದೊಂದು ಟಾಪಿಕ್ ಕೊಟ್ಟಂತೆ ಅದು ಕಟ್ಟುತ್ತಾಗ ಅವಕಾಶ.
0: ನಿಮ್ಮ ಫಸ್ಟ್ ದ ಕವನ ನಿಮ್ಗೆ ನೆನಪುಂಟ?
1: ಫಸ್ಟ್ ದ ಕವನ 4 ಸಾಲದಾಗ ನೆನಪುಂಟು. ಅದು ಎದೊಂದು ಈಗ ನೆನಪಿಲ್ಲ. 4 ಸಾಲದ ಕವನ
0: ಏನಾದ ಫಸ್ಟ್ ಕವನ
1: ಇಲ್ಲ ಅದು ನಿಮಗೆ ಮರೆಯಿತು. 2017

0: ಈಗ ಏನ್ ತಡೆ ಜಾಸ್ತಿ ಉದ್ದೋದಡೆ ಎಲ್ಲ ನೋಡ್ತಿರ್ ಬರೋಕೆ ಅದ್ರ ಕೇಂತಿರು ಬರತ್ತಿರು ನೋಡ್ತಿರ್ ಬರ ಕಮ್ಮಿ ಇರ್ತದೆ. ಈಗ ಸಣ್ಣ ಸಣ್ಣ ಇದು ವಿಷಯ ಇದ್ದತಿ ಅದ್ರ ನೋಡ್ತಂತ ಇದು ಜಾಸ್ತಿ ಇರ್ತದೆ. ನೀವು ಬೇತೆ ಬೇತೆ ಕಡೆ ಹೋಗಿ ಕಮೆಂಟ್ರಿ ಮಾಡ್ತೀರಿ ಅಂತ ಹೇಳ್ತದೆ ನಾನು ಕೇಳಿದೆ. ಕಮೆಂಟ್ರಿ ಮಾಡ್ತದ್ದು ಅದು ಎಲ್ಲರಿ ಬತ್ತ ಕಲೆ ಅಲ್ಲ, ಅದು ಒಂದು ವಿಶೇಷ ಕಲೆ ಅಂತ ಹೇಳಿ ನಿಮಗೆ ಆ ವಿಶೇಷ ನೈಪುಣ್ಯತೆ ನಿಮ್ಮಲ್ಲಿ ಉಂಟು. ಈ ಕಮೆಂಟ್ರಿ ಮಾಡ್ತ ಕಲೆ ನಿಮಗೆ ಹೆಂಗೆ ಬಂದಿತ್ತು ಮತ್ತೆ ಅದು ನಿಮಗೆ ಅದರಲ್ಲಿ ಎಂತಕ್ಕೆ ನಿಮಗೆ ಆಸಕ್ತಿ ಬಂದಿತ್ತು?
1: ಅದು ಕಮೆಂಟ್ರಿ ಅಂತ ನಾವು ಅದರ ಅಭ್ಯಾಸನೇ ಇದ್ದಲ್ಲ. ನಾವು ಹಗ್ಗ ಜಗಟ ಮ್ಯಾಚಿಂಗ್ ಎಲ್ಲ ಹೋದ್ ಮುಂದೆ ಫಸ್ಟ್ಗೆ ಒಂದು ಕೆಜಿ ಹಗ್ಗ ಜಗಟ, ಅಲ್ಲಿ ಸುರೇಶ್ ಪಡಿಬಣ್ಣ ಅಂತ ನಿಲ್ಲಿಡಿದರು. ಅವರು ಹಗ್ಗ ಜಗಟದ ಕಮೆಂಟ್ರಿ ಬಹಳ ಲೈಕ್ ಮಾಡ್ತಾರೆ. ಹಂಗೆ ಅವರೆಲ್ಲ ಬಂದಿದೆ ಅಲ್ಲಿ ಕಿಬಿಡ್ತ ಬಂದು ಮನೆ ಕೂಡ ಹಂಗೆ ಹೇಳ್ತು. ಆ ಹೇಳಿ ಹೇಳಿದೆ ಒಂದೊಮ್ಮೆ ನಮ್ಮ ಊರಿನ ಕಾರ್ಯಕ್ರಮ ಹತ್ತಿ ನಮ್ಮ ಊರದ ಕಾರ್ಯಕ್ರಮದಾಗ ಸ್ಪೋರ್ಟ್ಸ್ ಇತ್ತು. ಅದರ ನಾನೇ ಒಂಥರ ಮೈ ಕೈ ಹಿಡ್ಕೊಂಡು ಹೊತ್ತಾದ ಬೈಕಿ ಮುಂಟ ಅಂದ್ರೆ ಒಣಸಲ ಮಾಡಲ್ಲ, ಅದರ ಹೊತ್ತಾದ ಬೈಕಿ ಮುಂಟ ಕಮೆಂಟ್ರಿ ಮಾಡಿ ಭಾರಿ ಖುಷಿ. ಅದರಿಂದ ಒಂದೊಂದೇ ಸ್ಟೆಪ್ ಆಗಿ ಮಿಕ್ಕೊಂದು ನಮ್ಮ ಬೇತೆ ಕಾರ್ಯಕ್ರಮ ನೀವು ಒಬ್ಬೊಬ್ಬರು ಹೇಳಿ ಹೇಳಿ ಹೇಳಿ ಮಿಕ್ಕ ಕ್ರಿಕೆಟ್ದ ಜಾಸ್ತಿ ಅದು ನನಗೆ ಕ್ರಿಕೆಟ್ ಕಮೆಂಟ್ರಿ ಭಾರಿ ಇಷ್ಟ. ಅದು ಅಲ್ಲಿಂದ ಅಲ್ಲಿ ಆಗಂದಾಗ ಹೇಳಕ್ ಆಗುತ್ತೆ ಲೈಕ್ ಔಟ್ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ
0: ಕಬಡ್ಡಿ ಮೂರದಲ್ಲಿ ಕಮೆಂಟ್ರಿ
1: ಹಗ್ಗಜಗಟ್ಟದಲ್ಲಿ ಮಾಡಿ
0: ಹಗ್ಗಜಗಟ್ಟೆಲ್ಲ ಮಾಡ್ತೀರಾ? ಎಸ್. 2021 ರಿಂದ 2025 ಮುಟ್ಟ ನಿಮಗೆ ಕೆಲವೊಂದು ಪ್ರಶಸ್ತಿಗಳು ಸಿಕ್ಕಿತ್ತು. ಸಾಹಿತ್ಯ ಕಿರಣ, ಕಲಾರತ್ನ, ಕಾವ್ಯಚೇತನ ಮತ್ತೆ ಸಾಹಿತ್ಯ ರತ್ನ, ಸಾಹಿತ್ಯ ಸಾಮ್ರಾಟ್ ನೀಡಿದೆ. ಈ ಪ್ರಶಸ್ತಿ ನಿಲ್ತದೆ ನಿಮ್ಮೊಂದು ಗೌರವಣ ಜಾಸ್ತಿ ಮಾಡುತ್ತೆ. ಇದ್ರಲ್ಲಿ ನಿಮಗೆ ಒಂದು ಬಾರಿ ಇಷ್ಟ ಮನಸ್ಸಿ ನಿಮಗೆ ಒಂದು ಇಷ್ಟ ಆದ ಒಂದು ಪ್ರಶಸ್ತಿ ಅಂದ್ರೆ ಅದೇ ಅದು ಒಂದು
1: ಪ್ರಶಸ್ತಿ ನಿಲ್ತದೆ. ಅದರ ಹಿಂದೆ ನಾನು ಹೋಯಲ್ಲ ಒಂದಲ್ಲ, ಅದರಿಂದಾಗಿ ತಾನಾಗಿ ಬಂದಾಗ ಅದಕ್ಕೆ ಪ್ರಶಸ್ತಿಗಳಿಗೆ ನಾನು ಮಹತ್ವ ಕೊಡ್ತಲ್ಲ ಜಾಸ್ತಿ. ಅದು ನಾನು ಎಲ್ಲಿ ಬಾವುತ್ತ ಅದರ ಬಂದಾಗ ತೇಸಂತೆ ಆಸ್ತಿ. ಅದರ ಹಿಂದೆ ಹೋಗ್ತಲ್ಲೆಲ್ಲ ಬಿಕ್ಕ ಅದರ ಜಾಸ್ತಿ ತಲೆನಿ ಹೊತ್ತು ತಿರುಗಕ್ಕಿಲ್ಲ. ಅದು ನಮಗೆ ದೊಡ್ಡ ಒಂದು ಇದಾವತ್ತು ಎಂತಂದ್ರೆ ಆ ಪ್ರಶಸ್ತಿ ಸಿಕ್ಕಿತ್ತು ನಂಗೆ. ಅದರ ಹಿಂದೆ ಹೋಗಕ್ಕಾಗಿ ಅದು ಎಲ್ಲಿ ಸಿಕ್ಕಿತ್ತು ಅದ್ರ ತಂದಿ ಬಚ್ಚೋಕು ಆಸೆ, ಅದರ ಹಿಂದೆ ಹಾಕಕ್ಕಿಲ್ಲ ನಾವು.
0: ನಿಮ್ಮ ಊರ್ಲಿ ಒಂದು ದೊಡ್ಡ ಮಟ್ಟದ ಕುಂಬಾರರ ಒಟ್ಟು ಸೇರಿಸಿದ ಒಂದು ಕುಂಭ ಸಮಾಗಮ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಈ ದೊಡ್ಡ ಮಟ್ಟದ ಕಾರ್ಯಕ್ರಮ ಅಲ್ಲಿ ನಿಮಗೆ ಒಂದು ವಿಶೇಷವಾಗಿದ್ದು ಸಾಹಿತ್ಯ ಸಾಮ್ರಾಟ್ ನಿಲ್ಲದು ಬಿರುದು ಕೊಟ್ಟರು. ಅಂದ್ರೆ ನಿಮ್ಮ ಹುಟ್ಟೂರ್ಲಿ ನಿಮಗೆ ಸಿದ್ಧ ಗೌರವದು. ಈ ಹುಟ್ಟೂರಿಸಿದ ನಿಮಗೆ ಗೌರವದ ಬಗ್ಗೆ ನಿಮಗೆ ಒಂದು ಖುಷಿ ಉಂಟು ಹೇಳ್ತದ ಒಂದು ಹೇಳ್ತೀರಿ?
1: ಹುಟ್ಟೂರ್ನಿ ಫಸ್ಟ್ ನಂಗೆ ಈ ಸುತ್ತಮುಟ್ಟ ಸನ್ಮಾನಗಳು ಕೆಲವು ಆಗಣಿತ್ತು. ಎಲ್ಲಿಲ್ಲ ಒಂದು ಬೇತೆ ಬೇತೆ ಊರ್ನಿ ಆಗ್ತದೆ ನಮ್ಮ ಊರ್ನಿ ಆಗಿದ್ರೆ ಫಸ್ಟ್ಗೆ ಪಂಚಾಯತಿನಿ ಸನ್ಮಾನ ಮಾಡ್ರಿ. ಅದು ಬೆಂಗಳೂರಿಗೆ ಹೋಗಿ ಬಂದಿದೆ. ಅದು ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ವಿ. ಬೆಂಗಳೂರಿಂದ ಬಂದು ಎತ್ತಿ ಪಂಚಾಯತಿನ ಮಾಡಿದೆ. ಅದು ಹುಟ್ಟೂರ ಸನ್ಮಾನ ಫಸ್ಟ್. ಬಿಕ ಇದು ನಮ್ಮ ಸಾಹಿತ್ಯ ಸಮ್ರಾಟ್ ನಮ್ಮ ಜಯಶ್ರೀರಾಮ್ ಗೆಳವರ. ಅದು ಕುಟುಂಬದ ನಮ್ಮ ಕುಟುಂಬದ ಒಂದು ಲೆಕ್ಕ, ಕುಟುಂಬ ಲೆಕ್ಕ. ಜಯಶ್ರೀರಾಮ್ ಗೆಳವರ ಒಂದು ಕುಟುಂಬ ಲೆಕ್ಕ.
0: ಇಡೀ ಕುಂಬಾರ ಬಂದು ಸೇರಿದ ಪ್ಲೇಸ್.
1: ಅದನ್ನ ನಮ್ಮ ಅದು ಪ್ರಕಾಶ್ ಜಿ, ಪ್ರಕಾಶ್ ಬಿಕ್ಕಿ ಅವರು ಇಂತಗೆ ಒಂದು ಹಾಕೊಂಡಂತೆ ಅವರು ಹಿಂಗೆ ಹಾಕೋದು. ಅದು ಅಂದಿರ ಮುಟ್ಟಲ್ಲ ಸನ್ಮಾನ ಆತಿ ಮುಟ್ಟಲ್ಲ ಯಾರೆಲ್ಲ ಗೊತ್ತಿರೋದಲ್ಲ ಅಂತ ಒಂದು ಪ್ರಶಸ್ತಿ ಉಂಟು ಇವರಿಗೆ ಕೊಡಕ್ಕುಂಟು ಇಂತಲ್ಲ ಅದು ಯಾರೆಲ್ಲ ಗೊತ್ತಿಲ್ಲ. ಅದು ಅವರೊಂದು ಸೀಕ್ರೆಟ್. ಅವರು ಎಲ್ಲರಿಗೆ ಅದರ ಹಿಂಗೆ ಹಾಕೊಂಡು ಹೇಳಿದ್ವಿ ಅಚ್ಚುಕಟ್ಟಾಗಿ ಮಾಡಿದ್ವಿ. ಅಂದಿನ ಕಾರ್ಯಕ್ರಮ ಹತ್ತಿ ಸಾಹಿತ್ಯ ಸಾಮ್ರಾಟನಲ್ಲಿ ಒಂದು ಪ್ರಶಸ್ತಿ ಉಂಟು. ಅದು ಭಾರಿ ಖುಷಿ. ಅದು ಯಾಕೆಲ್ಲ ಮರೆ ಹಾಕಿಲ್ಲ.

0: ನೀವು ಇಷ್ಟೆಲ್ಲ ಸಾಧನೆ ಮಾಡಿಬಿಡ್ಲಿ, ನಿಮಗೆ ಒಳ್ಳೆ ಹೆಸರು ಬಂದನುಂಟು. ಈಗ ಒಬ್ಬ ಒಂದು ಹೆಸರು ಬಂದನುಂಟು ಅಂದ ಅತಿ ಒಂದು ಊರ್ಲಿ ಕಾಲ ಹೇಳ್ತಾರ ಸಂಖ್ಯೆ ಜಾಸ್ತಿ. ಆದರೆ ನಿಮ್ಮ ನಿಮ್ಮ ಊರ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಕ್ಕನುಂಟು, ಜನಗಳು ನಿಮ್ಮ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿರ್ತದ ಒಂದು ಹೇಳ್ತೀರಿ?
1: ನಿಜವಾಗಿ ನಾನು ಈಗ ಬೇತೆ ಬೇತೆ ಊರಿಗೆ ಕಾರ್ಯಕ್ರಮ ಹೋಗಕಲೆ ನಮ್ಮ ಒಟ್ಟಿಗೆ ಹೋತ ನಾವು ಈ ತುಳುವರೆ ಕಲ್ಲಂದಳ್ಳಿ ಉಂಟು ಸಾಹಿತ್ಯ ಸಾಹಿತ್ಯ ಚಿಗುರಲ್ಲಿ ಸಾಹಿತ್ಯ ಬಳಗ ಹಂಗೆ ಪೂರ ಬೇತೆ ಬೇತೆ ಇದುಂಟು ತಂಡಗಳು ಅದನ್ನ ಹೋತಿ ಕೆಲವು ಹೇಳ್ತೇವೆ. ಈರ್ನಾತ್ ಬಾಗಿಯ ಇರ್ಲಮ್ ಅಂತ ಜೇರಿ ಮಾರೆ ನಿಗ ಇರೋಂಜಿ ಬಾರಿ ಪುಣ್ಯ ಅಂತೀರಿ. ಈರ್ನ ಊರುಡು ಈರ್ನ ಬ್ಯಾನರ್ ಪಾಡ್ಬೇರಿ ಒಕ್ಕ ಜನ ಜವನೀರ್ನ ಸಪೋರ್ಟ್ ಉಂಡು ಹಂಗೆ ಪೂರ ಹೇಳ್ತೇವೆ. ಅದೊಂಥರ ಖುಷಿ ಎಂತಡೆ ನಾ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ಬಂದಿದ್ದು ಎರಡು ದಿನ ಆದಿ ನೋಡುತ್ತಿ ನಮ್ಮ ಕೊಪ್ಪದಡ್ಕಂದ ಏರಿಯಾ ನೋಡುತ್ತಿ ಅಲ್ಲಿ ದೊಡ್ಡ ಬ್ಯಾನರ್ ಹಾಕಿ ವಚ್ಚಿದ್ದಾರೆ ಅದನ್ನ ನೋಡುತ್ತಿ ಭಾರಿ ಖುಷಿ. ನಮ್ಮ ಊರಿನ ಹುಡುಗರು ನಮ್ಮ ಊರ್ದ ಕುಂಬಾರರಾಗಿರ್ಕ ಪರ ಜಾತಿ ನಮ್ಮ ಊರಿನ ಜಾತಿ ಧರ್ಮ ಪೂರ ನಾವು ಅದರ ಹಿಂದೆ ಜಾಸ್ತಿ ಓದಲ್ಲ ಅದರ ಒಂಚೂರು ಸೈಡ್ ವಾಚಿನಿ ಸಾಹಿತ್ಯ ಕ್ಷೇತ್ರ ನಂತರ ಹಂಗೆ ಜಾಸ್ತಿ ಎಲ್ಲಕ್ಕೆ ಎಲ್ಲರ ನೋಡುತ್ತಿ ನಮ್ಮ ಊರನ್ನ ಸಪೋರ್ಟ್ ಮಾಡಸ ಯಾರಲ್ಲ ಎಲ್ಲಿಲ್ಲ ಮಾಡ್ತಲ್ಲ ಅಂತ ಹೋಗ್ತಾನೆ ಅದನ್ನ ನಾನು ಭಾಗ್ಯ ಪುಣ್ಯವಂತ.
0: ಬೆಂಗಳೂರು ನಿಮಗೆ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಒಂದು ಪ್ರಶಸ್ತಿ ಸಿಕ್ಕಿತ್ತು. ಇದು ನಿಮ್ಮ ಸಾಹಿತ್ಯ ಕ್ಷೇತ್ರ ನಿಮಗೆ ಒಂದು ಮೈಲಿಗಲ್ಲೇ ಅಲ್ಲ ಇದರ ಬಗ್ಗೆ ನಿಮಗೆ?
1: ಹೌದು ಖಂಡಿತ, ಫಸ್ಟ್ ಟೈಮ್ ದೂರದ ಊರಿಗೆ ಹೋಗಿದ್ದೆ ಒಂದು ಪ್ರಶಸ್ತಿ ಇತಿಹಾಸ ಅಂತೇಳಿ. ಅದು 224 ಕವಿಗಳೇನಿದ್ದಾರೆ 224 ಕವಿಗಳು ಅದು ಫಸ್ಟ್ಗೆ ಇದೇನಿ ಆನ್ಲೈನ್ ಇರ್ತದೆ 24 ಗಂಟೆ ಟೈಮ್ ಕೊಡ್ತಾರೆ 24 ನಿಮಿಷನೇ ಬರೆಯಬೇಕು ಹಂಗೆ ಅದು 24 ನಿಮಿಷ ಟೈಮ್ ಕೊಟ್ಟು 224 ಕವಿಗಳು ಬರೆಯಕ್ಕೆ ಹಂಗೆ ಅದೇನಿ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಅಂದ್ರೆ
0: 24 ನಿಮಿಷದಲ್ಲಿ ಹೆಚ್ಚು ಬರೆದರೆ
1: ಹೌದು ಆಸೆ ಜನ.

0: 224 ಜನ ಒಮ್ಮೆಲೆ ಬರಕ್ಕೆ ಆನ್ಲೈನ್ ಅಲ್ಲಿ. ಅದೇನು ಮತ್ತೆ ಇದು ಕಾವ್ಯ ಚೇತನ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು ಒಟ್ಟಿಗೆ ಅದು
1: ಅಲ್ಲಿ.
0: ಅದೇನೆ
1: ಎಸ್. ಸುಳ್ಯದ ರಾಯಚೂರು ಮಠ ರಾಷ್ಟ್ರ ಮಟ್ಟದ ಒಂದು ಕವಿಗೋಷ್ಠಿ ಆಯ್ತು. ಮುಂಬೈಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮ್ ಆಯ್ತು. ತುಳುವೇರೆ ಮೀನದಲ್ಲ ನೀರಿದೆ. ಇಲ್ಲಿ ಹೋಗಿ ನೀವು ಒಂದು ನಮ್ಮ ರಾಜ್ಯ ಬಿಟ್ಟು ಎರಗೆ ರಾಜ್ಯದಲ್ಲಿ ಹೋಗಿ ಒಂದು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀರಿ. ಅಲ್ಲಿನ ಜನಗಳ ಪ್ರತಿಕ್ರಿಯೆ ಹೆಂಗಿತ್ತು, ಇದರ ಬಗ್ಗೆ ಸ್ವಲ್ಪ ನೀವು ಹೇಳ್ತಾನೆ ಏನ್ ಹೇಳ್ತೀರಿ?
0: ಹೌದು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದು ಕವಿಗೋಷ್ಠಿ ಇಲ್ಲಿ ರಾಯಚೂರಿನೇ. ಅದು ಅಡಿ ದೊಡ್ಡ ಕಾರ್ಯಕ್ರಮ ದೊಡ್ಡಗೆ ಅಂದ್ರೆ ಕವಿಗೋಷ್ಠಿ ಆಸು ದೊಡ್ಡ ನಮ್ಮ ಇಲ್ಲಿ ಆಯಂಗೆ ಈ ಊರ್ನಿ ರಾಜ್ಯ ಮಟ್ಟದ ಎಲ್ಲ ಆಯಂಗೆ ಇದ್ದಲ್ಲ ಅಂದ್ರೆ ಆಸು ಸೋಕದ ಕಾರ್ಯಕ್ರಮ ಅಲ್ಲ, ದೊಡ್ಡ ಕಾರ್ಯಕ್ರಮ. ಕವಿಗೋಷ್ಠಿನ ಚೆನ್ನೈಲಿ ಮಾಡಿದ್ರು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತಲ್ಲ ಚೆನ್ನೈಲಿ ಮಾಡಿದ್ರು. ಅಂದ್ರೆ ತೊಂದರೆ ಇಲ್ಲ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಲ್ಲಿ ನೋಡ್ಲಿಕ್ಕೆ ಒಂದು ಖುಷಿ. ಮಿಕ್ಕ ಇದು ತುಳುವರೆ ಮೀನದನ ಕಾರ್ಯಕ್ರಮ ಮುಂಬೈನೇ ದೊಡ್ಡ ಕಾರ್ಯಕ್ರಮ ಅದು. ಅಂದ್ರೆ ಹೆರಗೆದ ರಾಜ್ಯ ಆತರಲ್ಲ, ಹೆರಗೆ ನಾವು ಇದು ಆತರಲ್ಲ, ನಮ್ಮ ಊರದರ ಇದ್ದಲ್ಲಿ ಜಾಸ್ತಿ ಮುಂಬೈ ನೀರ್ತಗೆ ಜಾಸ್ತಿ ಊರದರೆ ಹಾಗೆ ತುಳುದೊರೆ ಮಾಡ್ಸರ್ ಹಂಗೆ ತುಳುದೊರೆ ಮಾಡಿದ ನಮ್ಮಲ್ಲ ಎಲ್ಲರ್ಲ ಊರದರ್ಲ ಕಾರ್ಯಕ್ರಮ ನಮಗೆ ಹೆರಗೆ ಹೋಗಿ ಮಾಡುದು ಅಲ್ಲ, ಊರ್ ನಿದ್ದಂಗೆ ಮಾಡಿ ನಾವು ಕೂಡ ಅಲ್ಲ ನಿದ್ದಂಗೆ ಆಗಿ.
1: ಮುಟ್ಟ ನೀವು 69 ಆನ್ಲೈನ್ ಕವಿಗೋಷ್ಠಿ ಭಾಗವಹಿಸ್ತೀರಿ. ಈ ಆನ್ಲೈನ್ ಕವಿಗೋಷ್ಠಿ ಇಲ್ಲ ಮತ್ತೆ ನಾವು ನಾರ್ಮಲ್ ಹಿಂಗೇನೆ ಹೋಗಿ ಭಾಗವಹಿಸಿದ ಕವಿಗೋಷ್ಠಿ ಇಲ್ಲ, ಇದರ ಬಗ್ಗೆ ಇರ್ತ ವ್ಯತ್ಯಾಸ ಹೆಂಗಿತ್ತು ಅಂದ್ ಒಂದು, ಮತ್ತೆ ನಿಮ್ಮ ನೀವು ಹಿಂಗೇ ಹೋಗಿ ಭಾಗವಹಿಸ್ತಾ ಲಾಯ್ಕಾ ಅಲ್ಲ ಆನ್ಲೈನ್ ಭಾಗವಹಿಸ್ತಾ ಲಾಯ್ಕಾ ನಿಮ್ಮ ಅದ್ರ ಬಗ್ಗೆ ಒಂದು ಹೇಳ್ತೀರಿ?
0: ಹೌದು ಖಂಡಿತ, ಅದು ಹಿಂಗೆ ಹೋಗಿ ಭಾಗವಹಿಸ್ತಿಗೆ ಲಾಯ್ಕು ಅಲ್ಲಿ ವಾಚನ ಮಾಡುತ್ತೆ ಜನಗಳು
1: ಇರ್ತಾರೆ.
0: ಒಂದು ವಾಚನ ಮಾಡಕ್ಕೆ ಒಂದು ಮೈಕ್ ಸಿಕ್ಕುತ್ತು, ಬೇಕೊಂದು ಜನಗಳ ಪ್ರತಿಕ್ರಿಯೆ ಇರ್ತದೆ ಅಲ್ಲಿ. ಹೆಂಗೆ ಆಗುತ್ತ ಒಂದು ಚಪ್ಪಾಳೆ ಇರುತ್ತೆ, ಖುಷಿ ಆಗ್ತಲ್ಲ ಚಪ್ಪಾಳೆ ಖುಷಿ ಆಗುತ್ತೆ ಅದರ ಕೇಳೋಕೆ. ಬೇಕೊಂದು ಆ ಕಾರ್ಯಕ್ರಮ ಒಂದು ನಾವು ಭಾಗವಹಿಸಿದೊಂದಿರ್ತು. ಇದು ಆನ್ಲೈನ್ ನಮಗೆ ಮಾತ್ರ ಗೊತ್ತಿತ್ತು, ಯಾರೆಲ್ಲ ಗೊತ್ತಿತ್ತು ಅಂದಿನ. ಅದು ಶನಿವಾರ ಆಗಣಿ ಇರ್ತು, ವಾರ ಶನಿವಾರ
1: ಪ್ರತಿ ವಾರ
0: ಅನಾವರಣ ಎಲ್ಲ ಇರ್ತು. ಅನಾವರಣ ಒಂದು ಗ್ರೂಪ್ ಉಂಟು, ಚಿಕ್ಕ ಚಿಗುರೆಲ್ಲ ಸಾಹಿತ್ಯ ಬೆಳಗ್ಗೆ ಅದೇನು ವಾರ ಇರ್ತು. ವಾರ ಒಂದೊಂದು ಪ್ರಕಾರಗಳು ಕೊಡ್ತಾರೆ, ಒಳ್ಳೆ ಕಾರ್ಯಕ್ರಮ ಮಾತ್ರ ಲೈಕ್ ಇರ್ತು.
1: 7 ತುಳು ಪುಸ್ತಕಗಳು ನಿಮ್ಮ ಕವನ ಸೇರ್ಪಡೆ ಆಯ್ತು. ಈ 7 ತುಳು ಪುಸ್ತಕಗಳಲ್ಲಿ ಸೇರ್ಪಡಾದ ಇದರಲ್ಲಿ ತುಳು ಭಾಷೆದ ಸೊಗಡನ್ನು ನೀವು ವಿವರಿಸಿದ್ದೀರಿ, ಇದರಲ್ಲಿ ನಿಮ್ಮ ಈ ಒಂದು ಇಷ್ಟವಾದ ಒಂದು ಕವನನ ಹೇಳಲ್ಲ?
0: ಖಂಡಿತ ಕವನ ಹೇಳದೆ ತುಳು ನಮ್ಮ ವಿಚಾರ ಅಲ್ಲ, ಅದೇ ತುಳು ಭಾಷೆ ಅಳಿಯಕ್ಕಾಗ ನಂಗೆ ಇದೇನು ಇಷ್ಟ ಅಂತ ಹೇಳ್ತಾರೆ. ಈ ಒಂದು ಕವನ ನಾ ಮೊನ್ನೆ ಒಂದು ಫೋಟೋ ಬಂದ ನಿಂತೆ ಚಿತ್ರ, ಆ ಚಿತ್ರ ನೋಡುತ್ತೆ ಒಂದು ಮನಸ್ಸಿಗೆ ಹುಟ್ಟಂತ ಭಾವನೆ. ಅಂದ್ರೆ ಒಂದು ಚಿತ್ರ ಡ್ರೆಸ್ದ ಅಂಗಡಿ ಇದ್ರೆ ಒಂದು ಗೊಂಬೆ ಡ್ರೆಸ್ ಹಾಕಿ ನಿಂತು ನಿರ್ತು, ಹೇರಿಗೆ ಒಬ್ಬ ಮಗು ಡ್ರೆಸ್ ಇಲ್ಲದ ಹೇರಿ ನಿಂತು ನಿರ್ತ, ಆ ಮಗು ಆ ಬೊಂಬೆಂಡ ಹೇಳ್ತಂತ ಹೆಂಗೆ ಸನ್ನಿವೇಶ ಹೆಂಗೆ ತುಳುನಿ ಬರೀ ಆ ಚಿತ್ರ ಕವಿತೆ ಹೆಂಗೆ ನಾನು ಈ ಶೀರ್ಷಿಕೆ ತರ ಬರ ಒಂದು ಹೇಳ್ತೇನೆ ತುಳುನಿ, ಅದರ ತುತ್ತೈತ ಅಂತ ಕೊಟ್ಟದೆ. ಜುವ ಇಜ್ಜಂದಿನ ಈ ಆಯ ಐತ, ಜುವ ಇಜ್ಜಂದಿನ ಈ ಆಯ ಐತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇತ್ತುದಲ ಎನ್ನ ಹಣೆ ಬರ ಆತ, ಜುವ ಇತ್ತುದಲ ಎನ್ನ ಹಣೆ ಬರ ಆತ. ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ, ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ, ಕೈ ಟಿಜ್ಜಿ ಎನ್ನಡ ಮುಕ್ಕಾಲು ಬೈಸೆ, ಕೈ ಟಿಜ್ಜಿ ಎನ್ನಡ ಮುಕ್ಕಾಲು ಬೈಸೆ, ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲಾ ಕಿಸೆ, ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲಾ ಕಿಸೆ, ಒಂದು ಎನ್ನಲ ಒಂಜಿ ವಾದಿಸೆ, ಒಂದು ಎನ್ನಲ ಒಂಜಿ ವಾದಿಸೆ. ಅದು ಆ ಮುಗ್ಗು ಆ ಗೊಂಬೆಂಡ ಹೇಳ್ತಂತ ಒಂದು ಪರಿಸ್ಥಿತಿ ಸರ್ ಹಂಗೆ ವ್ಯಕ್ತಪಡಿಸಿದೆ ಮನಸ್ಸಿನ ಭಾವನೆ.

0: ಈಗ ನಾವೀಗ ಕಾರ್ಯಕ್ರಮ ಮಾಡ್ತಾ ಒಂದು ಕುಂಬಾರ ಭಾಷೆದ ಒಂದು ಸಂದರ್ಶನ ಕಾರ್ಯಕ್ರಮ. ಈ ಕುಂಬಾರ ಭಾಷೆದ ಸಂದರ್ಶನ ಒಂದು ಕುಂಬಾರ ಭಾಷೆದ ಸೊಗಡದ ಒಂದು ಕವನ ಇದ್ದಾಳೆ ಓದುತ್ತೀರಿಯಾ? ಒಂದು
1: ಖಂಡಿತವಾಗಿ ಕುಂಬಾರ ಭಾಷೆಯಲ್ಲಿ ಸುಮಾರು ಕವನ ಬರೆದೆ, ಅದರ ಓದಿದಂತ ಪ್ರಯತ್ನ ಮಾಡುವ. ಒಂದಿನ ಹೊತ್ತರೆ ಒಂದು ಬರೆಯ ಕವನ ಇದು ನಮ್ಮ ವಾಸಿದೆ. ಅದಕ್ಕೆ ಹೊತ್ತರೆದ ಹೊರಲು ಕತ್ತಲೆದ ತಿರುಳು ಎಂದು ಬರೆದೆ ಶೀರ್ಷಿಕೆ. ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬೆಳ್ಪು ತೋರತ್ತು, ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬೆಳ್ಪು ತೋರತ್ತು, ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡತ್ತು, ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡತ್ತು, ಕುದಿ ಬಾಕಿಲ ಕಲೆಯಿಂದ ಕೋಳಿ ಗುಡುಂದ ಕೋಳಿ ಕೆಲೆಯತ್ತು, ಕುದಿ ಬಾಕಿಲು ಕಲೆಯಿಂದ ಕೋಳಿ ಗುಡುಂದ ಕೋಳಿ ಕೆಲೆಯತ್ತು, ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬ ಅಂದು ಕರೆಯತ್ತು, ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬ ಅಂದು ಕರೆಯುತ್ತು, ಅಂಗೊಳಿನಿ ಇರುತ್ತ ಹೂಗು ಗಮ್ಮಂದ ಅರಳುತ್ತು, ಅಂಗೊಳಿನಿ ಇರುತ್ತ ಹೂಗು ಗಮ್ಮಂದ ಅರಳುತ್ತು, ಮರದೈ ಸಂಪುದ ಗಾಳಿ ಬೀಜಿ ತಣ್ಣನೆ ಮಾಡುತ್ತು, ಮರದೈ ಸಂಪುದ ಗಾಳಿ ಬೀಜಿದಿ ತಣ್ಣನೆ ಮಾಡುತ್ತು, ಮಜ್ಜನೆದ ಹೊತ್ತುಗೆ ಉರಿ ಬೆಸುಲ್ನಿ ಬೆಚ್ಚ ಇರುತ್ತು, ಮಜ್ಜನೆದ ಹೊತ್ತುಗೆ ಉರಿ ಬೆಸುಲ್ನಿ ಬೆಚ್ಚ ಇರುತ್ತು, ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು, ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು, ಸೂರ್ಯ ಮುಳ್ಕೊಗ ನೋಡಿದಿ ನಕ್ಷತ್ರ ಮಿಲ್ಕುತ್ತು, ಸೂರ್ಯ ಮುಳ್ಕೊಗ ನೋಡಿದಿ ನಕ್ಷತ್ರ ಮಿಲ್ಕುತ್ತು, ಅಸತಿ ಚಂದ್ರ ನಿಲ್ಕುತ್ತು, ಅಸತಿ ಚಂದ್ರ ನಿಲ್ಕುತ್ತು. ಅದು ಒಂದು ಕುಂಬಾರ ಭಾಷೆಯಲ್ಲಿ ಬರೆಯಿದೆ, ಅದೊಂದು ಮೂರನೇ ಕವನ. ಅದು
0: ಕುಂಬಾರ ಭಾಷೆಯಲ್ಲಿ ನೀವು ಎಷ್ಟು ಕವನ ಬರೆದಿದ್ದೀರಿ?
1: ಕುಂಬಾರ ಭಾಷೆಯಲ್ಲಿ ಒಂದು 7-8 ಕವನ ಬರೆದಿದ್ದೇನೆ.

0: ನೀವು ಒಟ್ಟಿ ಬರೆದ ಕವನ ಎಸ್, ಈಗ ಇಸುತುಮಡ ಬರೆದ ಕವನ ಎಸ್, ಅದರಲ್ಲಿ ಕವನ ಮತ್ತೆ ಬೇತೆ ಬೇತೆ ಸಾಹಿತ್ಯ ಎಲ್ಲ ಬರೆದಿರಿ, ನೀವು ಭಜನೆ ಬರೆದಿರಿ ಮತ್ತೆ ಆಲ್ಬಮ್ ಸಾಂಗ್ ಮಾಡಿದಿರಿ, ಇದೆಲ್ಲ ಟೋಟಲ್ ಆಗಿ ನೀವು ಎಸ್ ಮಾಡಿದಿರಿ.
1: ಕವನ ಅಂತ ಹೇಳಿದ್ರೆ ತುಳು ಬಿಕ್ಕ ಕನ್ನಡ ಕವನ 1157 ಬರೆದೆ ಒಟ್ಟಿಗೆ, ಬಿಕ್ಕ ಬ್ಯಾರಿ ಭಾಷೆನಿ ಒಂದು ಕವನ ಬರೆದೆ, ಬಿಕ್ಕ ಹವ್ಯಕ ಬ್ರಾಹ್ಮಣ ಭಾಷೆನಿ ಒಂದು 4-5 ಬರೆದೆ, ಬಿಕ್ಕ ನಮ್ಮ ಭಾಷೆನಿ ಒಂದು 7 ಹಂಗೆ ಒಂದು 1165 ಟೋಟಲ್ ಕವನಗಳಕ್ಕೆ. ಬಿಕ್ಕ ಬೇತೆ ಬೇತೆ ಪ್ರಕಾರ ಅಂತ ಹೇಳ್ತಡೆ
0: ಭಜನೆ ಬರೆದೆ,
1: ಭಜನೆ ಅದು ಭಜನೆ ಭಕ್ತಿಗೀತೆ ಹಂಗೆ ನೋಡಕ್ ಹೋಗ್ತಡೆ ಲೇಖನ 46 ಬರೆದೆ, ಭಜನೆ 31, ಕತೆ 9, ಬಿಕ ಎದುರು ಕತೆ ಅಂದ್ರೆ ಮುಂದೆ ಬರೋ ಎದುರು ಕತೆ ತುಳುಗೆ ಅದು ಎದುರು ಕತೆ ಒಂದು 7, ಬಿಕ ಜ್ಞಾನ ಕತೆ ಅಂದ್ರೆ ಸಣ್ಣ ಒಂದು ಕತೆ ಇಲ್ಲ ಅದೊಂದು 2, ಬಿಕ ಒಂದು ತುಳು ಭಾವಗೀತೆ 4, ಬಿಕ ಕನ್ನಡ ಭಾವಗೀತೆ 1, ಬಿಕ ಕನ್ನಡ ಶಿಶುಗೀತೆ ಅಂದ್ರೆ ಮಕ್ಕಳ ಪದ್ಯ ಅದೊಂದು 3, ಬಿಕ ಸ್ಟೇಟಸ್ ಆಗಿತ್ತಕ್ಕೆ ಸಾಹಿತ್ಯ ಚೆನ್ನಾಗಿ ಬರೀತು 30 ಒಂದು ನಿಮಿಷದ ಅದೊಂದು 4 ಸಾಂಗ್ ಬರೆದೆ, ಬಿಕ್ಕ ಇದು ಪದ್ಯಗಳೊಂದು 16 ಪದ್ಯ ಬರೆದೆ ಅಂತ ಎಲ್ಲ ಬರೆದ ಸುಮಾರು ಆಯ್ತು ಎಲ್ಲ ಅದೊಂದು ಪ್ರಕಾರಗಳು ಬೇತೆ ಬೇತೆ ಪ್ರಕಾರ.
0: ಅದಲ್ಲದೆ ನೀವು ಆಲ್ಬಮ್ ಸಾಂಗ್ ಸಾಹಿತ್ಯ ಬರೆದಿರಿ, ಬೇತೆ ಬೇತೆ ದೇವಸ್ಥಾನದ ಆಲ್ಬಮ್ ಸಾಂಗ್ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ, ಇದರ ಬಗ್ಗೆ ಸ್ವಲ್ಪ ಹೇಳ್ತಾನೆ.
1: ಅದು ದೇವಸ್ಥಾನದ ಸಾಹಿತ್ಯ ಬರುತ್ತೆ ಅಂದ್ರೆ ಅದೊಂದು ದೇವರ ಒಂದು ಕೊಟ್ಟಂತ ಆಶೀರ್ವಾದ ಅಂದ್ರೆ ಅವಕಾಶಿ ಸರಸ್ವತಿ ದೇವಿನ ಒಂದು ಆಶೀರ್ವಾದ, ಇಲ್ಲಡೆ ನಮಗಂತ ಭಾಗ್ಯ ಸಿಕ್ತಾಗೆ ಒಂದು ಇದು ಅದು ದುಡ್ಡುಗೆ ಬೇಕಾಗಿ ಬರೆತಾಗಲ್ಲ, ಅದು ಯಾರಿಗೂ ಹೇಳ್ತಾರೆ ನಾವು ಸ್ಪಾನ್ಸರ್ ಮಾಡ್ತಾರೆ ನಮಗೆ ಒಂದು ಪದ್ಯ ಬರೆದಿಕೊಂಡು ಅವ್ರು ಹೇಳಕ್ಕೆ ನಾವೊಂದು ನಮಗಿಂದ ಆತಡೆ ಬರೆದಿಕೊಡ್ತು ಹಂಗೆ ಸುಮಾರು ಒಂದು 10-15 ಸಾಂಗ್ ಏನ ಭಕ್ತಿಗೀತೆ.
0: ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿದಂತ ಒಂದು ನಾಟಕ ಸಂಸ್ಥೆ ಒಂದು ಸಾಹಿತ್ಯ ಬರೆದು ಕೊಟ್ಟಿದ್ದೀರಿ, ಅದು ಆ ನಾಟಕದ ಮುಖಾಂತರ ಇಡೀ ಪ್ರಚಾರ ಆಯ್ತು, ಇದರ ಬಗ್ಗೆ ನೀವು ಹೇಳ್ತಂದ್ರೆ ಏನ್ ಹೇಳ್ತೀರಿ, ಈ ಸಾಹಿತ್ಯ ಬರೆಯಕ್ಕೆ ಯಾವ ರೀತಿ ನಿಮಗೆ ಅದೊಂದು ಒಂದು ಅವಕಾಶ ಸಿಕ್ಕಿತು ಅಂತ ಹೇಳ್ತದೆ?
1: ಹೌದು, ಇದು ಮಂದಾರ ಕಲಾವಿದರು ಉಜಿರ ತಂಡ, ಅದೇ ಗುಣಪಾಲ್ MS ಮಾಸ್ಟರ್ ಗುರುಗಳು, ಹಂಗೆ ಅವರು ನನ್ನ ಒಂದು 2 ಸರ್ತಿ ಹೇಳರು ನಮ್ಮ ಮಂದಾರ ತಂಡ ನಿಮ್ಮ ಆಯುಧ ತೊಡಾರು ನಾಟಕಗಳುಂಟು ಅದಕ್ಕೆ ನಂಗೆ ಒಂದು ಸಾಂಗ್ ಬರೆದಿ ಕೊಡಕು, ಲಾಸ್ಟ್ ಮೂಮೆಂಟ್ ಆ ನಾಟಕ ನೋಡ್ತಾ ನಿಮ್ಗೆ ಗೊತ್ತದೆ ಲಾಸ್ಟ್ ಮೂಮೆಂಟ್ ಅದೇ ಒಂದು ಸಹನ ಅಂದ ಹೆಣ್ಣು ಇರ್ತಳು ಅವಳು ಸಾಯ್ತಂತ ಪರಿಸ್ಥಿತಿ ಬರ್ತಿ ಸಾಯ್ತಂತ ಸೀನಿ ಲಾಸ್ಟ್ಗೆ ಮನೆಗೆ ಮನೆಗೆ ಇದ್ದ ಹೆಣ್ಣು ಒಬ್ಬಳೆ ಅವಳು ಆ ಹೆಂಗಸು ಸಹನ ಅಂತ ಹೆಂಗಸು ಪುಚ್ಚ ಕಚ್ಚಿದಿ ಸಾಯ್ತ ಆ ಸಾಹಿತ್ಯ ಸೀನಿಗೆ ಅತಿ ಆ ಪದ್ಯ ಬಹುದು ನೀವು ನಾಟಕ ನೋಡಿ ಗೊತ್ತದೆ. ಈಗ ಫಸ್ಟ್ ಸ್ಟಾರ್ಟಿಂಗ್ ಶುರುವಾತಿ ಒಂದು ಪದ್ಯ ಹಾಕ್ತಾರೆ ಸ್ಟೇಜ್ ಸೆಟ್ ಮಾಡಿರುತ್ತೆ ಆ ಪದ್ಯ

0: ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಬರೆದದ್ದು, ಕವನ ಕಥೆ ಇದೆಲ್ಲ ಬರೆದ ಒಂದು ಪುಸ್ತಕ ಎಲ್ಲ ಬಿಡುಗಡೆ ಮಾಡಿದಿರಿ. ತುಳು ಕವನ ಸಂಕಲನ ಉರುವೆ ನಿಲ್ತ ಪುಸ್ತಕ ಬಿಡುಗಡೆ ಮಾಡಿದಿರಿ. ಈ ಉರುವೆ ನಿಲ್ತ ಪದದ ಅರ್ಥ ಎಂತರನ್ನೊಂದು, ಆಮೇಲೆ ಇನ್ನೊಂದು ಜನಗಳಿ ಈ ಪುಸ್ತಕ ಎಂತರ ವಿಷಯ ಸಿಕ್ಕುತ್ತು ನಿಲ್ತದ ಅಂತ ಹೇಳ್ತೀರಿ?
1: ಉರುವೆ ನಿಲ್ತಡೆ ನಾವು ಈಗ ಒಂದು ಕಂಗನ ದೈ, ಕಂಗನ ದೈ ಒಂದು ಪಿಂಗಾರ ಹೌದು, ಈ ಪುಸ್ತಕ ಒಂದು ಪಿಂಗಾರ, ಅದರೊಳಗೆ ಪಿಂಗಾರ ಒಡೆಯುತ್ತೆ, ಅದರೊಳಗೆ ಈ ಪಿಂಗಾರದ ಎಡೆನಿ ಚೂ ಪಿಂಗಾರ ಬೆಳೆದ ಎತ್ತಿ ಉರುವೆ ಬಹುದು ಅಡಕ್ಕೆ ದೊಡ್ಡ, ಅದು ಆ ಉರುವೆ ದೊಡ್ಡ ಎಂದಿಕ ಅಡಕ್ಕೆ ಹೌದು, ಅದು ಉರುವೆ. ಅದಕ್ಕೆ ಪುಸ್ತಕ ಉರುವೆ ಎಂದು ಕೊಟ್ಟು, ಉರುವೆ ಅಂದ್ರೆ ಪ್ರತಿ ಒಂದು ಉರುವೆ ಎಲ್ಲ ಒಂದೊಂದು ಕವನ ಅಂತ ಅರ್ಥ.
0: ಅದರ ಅದರಲ್ಲಿ ಆ ಪುಸ್ತಕದಲ್ಲಿ ಜನಗಳು ಏನು ನಿರೀಕ್ಷೆ ಮಾಡಲು ಎಂತರ ಯಾವ ವಿಷಯ ಉಂಟು ಎಂತರ ಉಂಟು?
1: ಜನಗಳು ಏನೇನು ಬೇಕು ಏನೇಳ್ತಾರೆ, ಪ್ರತಿ ಒಂದು ವಿಷಯದ ಬಗ್ಗೆ ಉಂಟು. ಒಂದು ತುಳುನಾಡದ ಕಲ್ಚರ್ ಬಗ್ಗೆ, ಇಕ್ಕೊಂದು ರೈತರ ಬಗ್ಗೆ, ಕೃಷಿದ ಬಗ್ಗೆ, ಇಕ್ಕ ಮಳೆ ಇರಕ್ ಎಲ್ಲ ವಿಷಯದ ಬಗ್ಗೆ ಪ್ರತಿ ಒಂದೊಂದು ಕವನಗಳು. ಹಂಗೆ ಹೇಳ್ತೀನಿ, 100 ಕವನ ಉಂಟು ಆ ಪುಸ್ತಕದಲ್ಲಿ, 100 ಉರುವೆ ಉಂಟು ಅದರೊಳಗೆ. ಪ್ರತಿಯೊಂದು ಉರುವೆ ಎಲ್ಲ ನಾವು ಓದುತ್ತೆ, ಪ್ರತಿಯೊಂದು ಅರ್ಥ ಕೊಡ್ತಾ ಇದೆ, ಮನಸ್ಸಿನ ಭಾವನೆಗಳು ಅರ್ಥ ಮಾಡುತ್ತಂತ ಕೆಲವು ಉಂಟು. ಬಿಕ್ಕ ಜಾತ್ರೆದ ಬಗ್ಗೆ ಉಂಟು, ತುಳುನಾಡದ ಕಂಬಳ ಕೋಲಿದ ಕಟ್ಟ ಹಂಗಿದ ಪೂರ ಉಂಟು.
0: ನೀವೊಂದು ಇಷ್ಟೊಂದು ಸಣ್ಣ ವಯಸ್ಸಿಗೆ ಒಂದು ದೊಡ್ಡ ಸಾಧನೆ ಮಾಡಿದಿರಿ. ಕವನ ಕತೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಮೂಲಕ ಹೆಸರು ಮಾಡಿದಿರಿ, ಗೌರವ ಪಡೆದಿರಿ. ಈಗ ಹಿಂಗೆ ಯಾರೊಬ್ಬ ಹಿಂಗೆ ನಾಲ್ಲ ಹಿಂಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಕು, ನಂಗೆಲ್ಲ ಬರವಣಿಗೆ ಬರೆಯಬೇಕು, ಕವನ ಕತೆ ಸಾಹಿತ್ಯ ಎಲ್ಲ ಬರೆಯಬೇಕು ಅಂತ ಒಂದು ಮನಸ್ಸಿದ್ದಾಳೆ, ಅವರಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತ ಒಂದು ಹೇಳೋಣ.
1: ನನ್ನ ಉದ್ದೇಶ ಅದೇ, ಈಗ ಹುಡುಗರು ಆಗಲಿ ಹೆಣ್ಣುಗಳಾಗಲಿ ಆಮೇಲೆ ಬರೆತ್ತರೆ ಕಮ್ಮಿ ಆಯ್ತು. ಈಗ ಪ್ರತಿಯೊಂದು ಬರೆತರಲಿಲ್ಲ ಓದುತ್ತರಲಿಲ್ಲ ಅದಂಗೆ ಆಯ್ತು. ಹಂಗೆ ಕೆಲವು ಯಾರು ಬರೆತ್ತರು ಅವ್ರಿಗೆ ನನ್ನಿಂದ ಎಂತರ ಹೆಲ್ಪ್ ಆಯ್ತು, ಅವ್ರಿಗೆ ಬೇಕಾಗ ಈಗ ಸಲಹೆ ನಂಗೆ ಅದರ ಬರೆಯಬೇಕು, ಅರೆ ಹೆಂಗೆ ಬರೆಯಲ್ಲ ಅಂದ್ರೆ ಯಾರು ಕೇಳತ್ತಲ್ಲ ನಾನು ಬರೆಸುತ್ತಂತ ಪ್ರಯತ್ನ ಮಾಡುಳ್ಳೆ. ಸುಮಾರು ಒಂದು 10 ಜನ ಮುಟ್ಟು ಉಳ್ಳರು, ಈಗ ಹೆಂಗೆ ಯಾವತ್ತು ಬರೀತಾರೆ ಕಳಗುತ್ತಾರೆ ಹೆಂಗೆ ಆಯ್ತು ನೋಡಿ ನೀನು ಹೇಳ್ತಾರೆ. ಈಗ ನಮ್ಮ ಖುಷಿ ವಿಚಾರ ಅಂತ ಹೇಳ್ತಾರೆ ಇಜಿಲಂಪಾಡಿ ನೀ ಹುಡುಗ ಬಾಲಕೃಷ್ಣ ಅಂದ್ರೆ ಅವರು ಈಗ ಬರ್ಕೊಂಡುಳ್ಳರು. ಬೆಕ್ಕ ಈಗ ಮೊನ್ನೆ ನನ್ನಡೆ ಹೇಳರು, ನಾನು ಪುಸ್ತಕ ಮಾಡೋಕು ನನ್ನ ಕವನಗಳ ನೀವು ಹೆಂಗೆ ಕಳಗುತ್ತೆ, ನಾನು ಜೆರಾಕ್ಸ್ ತೆಗೆಸಿ ಪೂರ ಬರೆದು ಕಳಗುತ್ತೆ, ಅದರ ಹೆಂಗೆಲ್ಲ ನೀವು ಎದ್ದು ಬೇಕ ಕವನಗಳ ನಾವು ಪುಸ್ತಕ ಹಾಕೋಕು ಅದರ ನೀವು ನಂಗೆ ಮಾರ್ಕ್ ಮಾಡಿ ಕೊಡಿ ನೀನು ಹಂಗೆ ಅಂತ ಹುಡುಗರು ಬೆಳೆಯುತ್ತೆ. ನಾವು ಖುಷಿ ಆಗೋದು ಬಿಕ್ಕ ಪ್ರೋತ್ಸಾಹ ಕೊಡೋಕು, ನಾವು ನಮ್ಮಿಂದ ಪ್ರೋತ್ಸಾಹ ನಾವು ಮಾಡೋಕು ಬೆಳೆಸೋಕು ಅಂತೇಳಿ ಸಾಹಿತ್ಯ ಕ್ಷೇತ್ರ ಉಳಿಯೋಕೆ ಸಾಧ್ಯ ಅಂದ್ರೆ ಖಂಡಿತ ಕಷ್ಟ ಉಂಟು.

0: ಎಸ್, ಒಂದು ಕಾರ್ಯಕ್ರಮದ ಮೂಲಕ ನಾವಿಂದು ಕುಂಬಾರ ಭಾಷೆಯಲ್ಲಿ ಸಂದರ್ಶನ ಮಾಡಲ್ಲ. ಈ ಕುಂಬಾರ ಭಾಷೆಯಲ್ಲಿ ಮಾತಾಡ್ತಾರ ಸಂಖ್ಯೆ ಕಮ್ಮಿ. ನಾವೊಂದು ಏನೋ ಮುಜುಗರ ಸಾರ್ವಜನಿಕ ಪ್ರದೇಶದಲ್ಲಿ ಆಗಲಿ ಮಾತಾಡ್ತದಾಗಲಿ ಎಲ್ಲಿ ಆಗಲಿ ಮಾತಾಡ್ತೇವೆ ಬಾರಿ ಕಮ್ಮಿ, ಏನೋ ಒಂದು ಮುಜುಗರ ಪಡ್ತಂದೆ ಹೇಳಲು. ಈ ಕುಂಬಾರ ಭಾಷೆನ ನಾವು ಸಮಾಜದ ಒಂದು ಮುಖ್ಯ ಅಂಗ ಇದರ ಕುಂದಡೆ ಯಾವ ರೀತಿ ತರಲು ನಿಲ್ತು ಒಂದು ನಿಮ್ಮೊಂದು ಅಭಿಪ್ರಾಯ ಹೇಳಲ.
1: ನನ್ನ ಉದ್ದೇಶ ನಾವು ಪ್ರತಿ ಕಾರ್ಯಕ್ರಮ ಹೋಯಕಲ್ಲೆಲ್ಲ ನಮ್ಮ ವಚನ ನಾವು ಮಾತಾಡೋದು. ಈಗ ನಾವು ಎಲ್ಲಿ ಹೋಗ್ತೋ ನನಗೆ ಕೆಲವರು ಹೇಳ್ತೇವೆ ಪೇಂಟನ್ ಹೋಗಿ ಮಾತಾಡ್ತಿದ್ವಿ ನಮಾಸೆ ಮಾತಾಡಲು ಅಂತೇಳಿ ಅಂಜಿಗೆ ನಾ ಇಂಥ ಒಂಥರ ನಾಚಿಗೆ ನಾಚಿಗೆ ಅಂತ ಪಡೆಯೋಕು ಇರ್ತೇವೆ. ನಾವು ಎಲ್ಲಿ ಹೋಗೋಣ ನಾವು ಮಾತಾಡ್ತೇವೆ ನಮ್ಮ ವಚನ ನಾವು ಮಾತಾಡೋಕು. ಈಗ ಬೇತೆ ಇದರ ನೋಡಿ ಅವರ ಭಾಷೆನ ಅವರು ಮಾತಾಡ್ತಾರೆ. ನಾವು ನಾಸೆ ಎಲ್ಲಿ ಹೋಗ್ತೋ ನಾವು ನಮ್ಮ ಭಾಷೆನ ನಾವು ಮಾತಾಡ್ತೇವೆ. ಅದೇ ಅಂಜಿಗೆ ಅಂತ ಉಂಟು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಎಲ್ಲಿ
0: ಬೆಳವಣಿಗೆ
1: ಬೆಳವಣಿಗೆ ಬಹುದು. ಈಗ ನಾವು ಈಗ ನಮಗೆ 7 ಮಗಣೆ ತಡೆ ಇನ್ನೊಂದು 5 ಮಗಣೆ ಉಂಟು, 2 ಭಾಷೆ ಉಂಟು. ಹಂಗೆ 2 ಭಾಷೆ ಅಲ್ಲ ಅದೇ ಚೂರು ಹೆಚ್ಚು ಕಮ್ಮಿ ಇರಕ್ಕೆ ಅಂದ್ರೆ ಮಾತಾಡ್ತಾಗ ನಾವು ನಮ್ಮ ಭಾಷೆಯಲ್ಲಿ ಮಾತಾಡೋಕು ಬೆಳೆಸೋಕು.
0: ಸುತ್ತಮುತ್ತ ನಿಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಗೌರವ ಪ್ರಶಸ್ತಿ ಎಲ್ಲ ಬಂದಿತ್ತು. ಇನ್ನು ಮುಂದೆ ನಿಮ್ಮ ಏನಾಡಿ ಹೊಸ ಕೃತಿಗಳ ಬಿಡುಗಡೆ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಡಿ ಹೊಸತನ ಉಂಟಾ, ಅಲ್ಲದೆ ನಿಮ್ಮ ಮುಂದಿನ ಯೋಜನೆ ಅಂತ ಹೇಳಲ್ಲ?
1: ಖಂಡಿತ, ನೆಕ್ಸ್ಟ್ಗೆ ಈಗ ತುಳು ಮಾಡಿ ನೆಕ್ಸ್ಟ್ಗೆ ಒಂದು ಕನ್ನಡ ಚುಟುಕುಗಳ ಪೂರ ಸೇರಿಸಿದಿ, ಒಂದು 100 ಚುಟುಕು ಮಾಡಿದಿ, ಒಂದು ಪುಸ್ತಕ ಮಾಡೋಕೊಂದು ಉಂಟು, ಆಸೆ ಉಂಟು ದೇವರೈತು ಸರ್. ಹಂಗೆ ಅದರ ಇಲ್ಲಿ ನಾವು ಪ್ರಿಂಟ್ ಮಾಡಿಸ್ತೀವಿ ಇಲ್ಲಿ ಉಜಿರಿನಿ ಮಂಜುಶ್ರೀ, ಅದ್ರ ನಮ್ಮ ಬಂದರದಾರೆ ಊರದಾರೆ ಉಳ್ಳರು ದೀಕ್ಷಿತ್ ಅವರೇ ಮಾಡಿ ಕೊಡ್ತಾರೆ ಎಲ್ಲ ವ್ಯವಸ್ಥೆ ಎಲ್ಲ. ಮೊನ್ನೆ ಸರ್ತಿಲ್ ಅವರೇ ಮಾಡಿದ್ರು ಪುಸ್ತಕ. ಹಂಗೆ ಅವರೇ ನಾವು ಇಲ್ಲೇ ಮಾಡ್ತೀವಿ ಉಜಿರಿ.
0: ನೀವು ಪ್ರತಿದಿನ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಪ್ರತಿದಿನ ನಿಮ್ಮೊಂದು ವೃತ್ತಿ ನಿರ್ತಕ್ಕಂಥ ಕೆಲಸವನ್ನು ಮಾಡಿ ಈ ಕೆಲಸದ ಒಟ್ಟಿ ನೀವು ಈ ಕಥೆ ಸಾಹಿತ್ಯ ಕವನ ಸಂಕಲನ ಇದೆಲ್ಲ ಬರಕಾಣಿರಲಿಲ್ಲ, ನೀವಿದು ಈ ಕೆಲಸದ ಒಟ್ಟಿ ವೃತ್ತಿಯ ಒಟ್ಟಿ ನೀವು ಇದನ್ನೇ ಇದರ ಮಾಡಿ ಬರ್ತೀರಿ?
1: ವೃತ್ತಿಯ ಬೇತೆ ಪ್ರವೃತ್ತಿಯ ಬೇತೆ, ವೃತ್ತಿ ಒಂದು ಕಡೆ ಆಗಣಿ ಇರ್ತು, ಪ್ರವೃತ್ತಿ ಇದು ಮನಸ್ಸನ್ನೇ
0: ಮೂಡುತ್ತಂತೆ.
1: ಕವನಗಳ ನಾವು ಬರೆ ಹೆಸತಿ ಇದು ಒಂದು ಹುಟ್ಟುತ್ತು ಅದರ ಆಗನೇ ಬರೇಕಂತ, ಅದಕ್ಕೆ ಟೈಮ್ ಇಲ್ಲ, ಟೈಮ್ ಸಮಯ ಬೇಕಂದ ಇಲ್ಲ ನಮಗೆ, ಅದಕ್ಕೇನೆ ಕುಳ್ರಾಕಿಲ್ಲ, ಕವನ ಬರೆಯಕ್ಕೆಂದೇ ಕುಳ್ರಾಕಿಲ್ಲ, ಮನಸ್ಸಿಗೆ ಬಂದಂತ ಕವನಗಳ ಬರೆದಿ ವಚಿಂತೆ, ಆ ಬರೆದಿ ವಚನ ಕವನಗಳ ಬಿಕ್ಕ ಒಮ್ಮೆ ಬರೆದಿ ವಚಿತೆ, ಬೇಕಾದ್ರೆ ಆಗನೇ ಕಳಗಕ್ಕಿಲ್ಲ ಯಾರಿಗೆ, ಬೇಕಾದ್ರೆ ಸುಮಾರು ಸತಿ ಓದಿದಿ, ಬೇಕಾದಕ್ಕೆ ಕೂಡ ಸೇರ್ಸಕ್ಕೆ ಸೇರಿಸುತ್ತೆ, ಬಿಕ್ಕ ಅದೇ ನೀವೊಂದು ಅಕ್ಷರಗಳ ಪದಗಳು ಲಾಯ್ಕಿಲ್ಲಡೆ ಅಂದ್ರೆ ನಮ್ಗೆ ಅದು ಅದಕ್ಕೆ ಹಿಡಿತಲ್ಲ ಅಂತೇಳಿ ಕೂಡ ಯಾರು ತೇಸ್ತ ಚೇಂಜಸ್ ಮಾಡುತ್ತೆ. ಹಂಗೆ ಬಿಕ್ಕಾದ್ರೆ ಒಂದು ಕವನ ಸರಿಗಟ್ಟ ಹಾಕುವಂತ ಒಂದು ದಿನ ಬೇಕಿ, ಹಂಗೆ ಬಿಕ್ಕ ಕೆಲವದಾಗ ರಪ್ಪ ಆಯ್ತು ಒಂದು ನಿಮಿಷದಲ್ಲಿ ಅರ್ಥಗಳು ಉಂಟು, ಬಿಕ್ಕ ಕೆಲವು ಕವನಗಳು ಚೂರು ನಮಗೆ ಜಾಸ್ತಿ ಮನಸ್ಸಿಗೆ ಹೊಟ್ಟು ಲಾಯಕ್ ಇತ್ತು ಅಂತ ಹೇಳಿದ್ರು ರಪ್ಪ ಆಗನೇ ಕಳಗಿದ್ದಿಲ್ಲ ಆಗುತ್ತೆ ಕೆಲವು ಬರೆದಿ, ಬೇಕೊಂದು ಕೆಲವ್ದಾಗ ಈ ಟಾಪಿಕ್ ಕೊಡ್ತಾರೆ ಪ್ರಕಾರಗಳ ಬರೆಯುತ್ತಿ ಮಾತ್ರ ಅದು ಅದಕ್ಕೆ ಟಾಪಿಕ್ ಅವ್ರು ಕೊಡ್ತಾರೆ, ಅದುವೇ ವಿಷಯದ ಬಗ್ಗೆನೆ ಬರೆಯಬೇಕು, ಬೇಕಾದ ಒಂದು ಸಾಲು ನೀಸೆ ಕವನ ಪದ ಬೇಕು ಅಕ್ಷರ ಬೇಕಂದು ಹಾಗೆ ಪುರ ಇರ್ತು, ಹಾಯ್ಕು ಆಗಲಿ ಟಂಕ್ ಆಗಲಿ ಐನೆಸರ್ ಅದಕ್ಕೆ ಪುರ ಒಂದೊಂದು ಪ್ರಕಾರ ಉಂಟು, ಕ್ರಮ ಉಂಟು ಬರೆಯಕ್ಕೆ, ಅದು ಒಟ್ಟಾರೆ ಇಲ್ಲ ಅದು ಅದುವೇ ಹೆಂಗೆ ನಿಯಮ ಉಂಟು ಹಾಗೇನೆ ಬೇಕು.
0: ನೀವು ಈಗ ಸಾಹಿತ್ಯ ಕವನ ಲೇಖನ ನಿರೂಪಣೆ ಇದರಲ್ಲಿ ನಿಮ್ಮೊಂದು ಹವ್ಯಾಸ ಆಗಿ ನೀವು ಮಾಡಿ ಬಂದಿದ್ದೆ, ಅದರ ಜೊತೆ ನೀವೊಂದು ವೃತ್ತಿ ಮಾಡಿ?
1: ಖಂಡಿತ, ಕೆಲಸ ನಿಲ್ತಾಗೆ ಪ್ರತಿಯೊಬ್ಬ ಒಂದು ಹೊಟ್ಟೆ ಬಾಡಿಗೆ ಮಾಡ್ತಂತೆ, ಹೊಟ್ಟೆ ಬಾಡಿಗೆ ಮಾಡ್ತಾ ಕೆಲಸ ಎದುಲಾವುತ್ತು, ಅದಕ್ಕೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ, ಈಗಿನ ಜನರೇಷನ್ ಕೆಲವ್ದರಿಗೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ ಹಾಕು, ನನ್ನ ಉದ್ದೇಶ ಅದಲ್ಲ, ಒಟ್ಟಿಸಿ ದಿನಂಗೆ ಒಂದು 700-800 ರೂಪಾಯಿ ಕೆಲಸ ಮಾಡ್ತಾರೆ, ಅದೇನು ದಿನ ಹೋಗು ಬೇಕ ಮನಸ್ಸಿಗೆ ನೆಮ್ಮದಿ ಬೇಕು, ದುಡ್ಡು ಒಂದು ಜೀವನ ನಡೆಸಕ್ಕೆ ಮಾತ್ರ ಬೇಕು ಅಲ್ಲ ಹೊರತು ದುಡ್ಡೇ ಜೀವನ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅಂದರೆ ಈಗ ನಾವು ಕೆಲಸ ಮಾಡ್ತಾ ಅಡಕೆ ಸೇಪಿಸ್ತೇವೆ, ಅಡಕೆ ಸೇಪಿಸ್ತೇವೆ ನಾವು 8 ಗಂಟೆ ಹೊತ್ತರ ಹೋಗ್ತೋ ಬೇಕ ಅದೇನಿ ನಮಗೆ ಬೇಕಾದ ಟೈಮ್ ಸಿಕ್ಕುತ್ತು, ಬೇಕ ಮಧ್ಯಾಹ್ನ ಟೈಮ್ ಇರ್ತು, ಬೇಕ ಬೈಕ್ ಒಂದು 4 ರೀತಿ ಬತ್ತೋ ಮನೆ ಯಾಕಂದ್ರೆ ದಿನ ಕೆಲವೊಮ್ಮೆ 1,000 ರೂಪಾಯಿ ಎಲ್ಲ ಆಗುತ್ತೆ, ಕೆಲವೊಮ್ಮೆ 900 ರೂಪಾಯಿ ಎಲ್ಲ ಆಗುತ್ತೆ, 800 ರೂಪಾಯಿ ಎಲ್ಲ ಆಗುತ್ತು. ಹಂಗೆ ಬೇಕ ಈಗ ರಜೆ ನಿಮ್ಮ ಮಕ್ಕಳು ಉಳ್ಳರು ಒಂದು 5-6 ಜನ ಮಕ್ಕಳು ಉಳ್ಳರು, ಬೇಕ ಜೀವನ ಹೋಗ್ತು ತೊಂದರೆ ಇಲ್ಲ, ಬೇಕ ಅದು ಇದೊಂದು ಐತಿ, ಬೇಕ ಬಂದಿಯ ಇನ್ನಿಕ ರಿಕ್ಷಾ ಉಂಟು, ರಿಕ್ಷಾ ಇತ್ತಡೆ ಬಾಡಿಗೆ ಇತ್ತಡೆ ಹೋಗ್ತೆ ಒಂದು 200 ರೂಪಾಯಿ ಪೂರ ಒಮ್ಮೆ ಆಗುತ್ತು, ಬೇಕೊಮ್ಮೆ ರಜೆ ಇದ್ದ ದಿನ ಮನೆ ಇದ್ದರೆ ಬಾಡಿಗೆ ಇತ್ತಡೆ ಹೋಗ್ತೆ, ಹಂಗೆ ಅಡ್ಜಸ್ಟ್ ಆಗುತ್ತೆ ತೊಂದರೆ ಇಲ್ಲ, ಅಂದ್ರೆ ಮನಸ್ಸಿಗೆ ನೆಮ್ಮದಿ ಇತ್ತಡೆ ಆತ ಆಸೆ.
0: ನಿಮ್ಮ ಕೆಲಸ ಅಂದ್ರೆ ನಿಮಗೆ ಮನಸ್ಸಿನ ನೆಮ್ಮದಿ
1: ನಾ ಮಾಡ್ತಂತ ಕೆಲಸ ನೀ ಅಡಕೆ ಸಿಗ್ತೇ ಅಂದ್ರೆ ಹಂಗೇನು ಬೇಜಾರಿಲ್ಲ ಅದೇನು ನಂಗೆ ಖುಷಿ ನಾವು ಕೆಲಸ ಮಾಡ್ತೇನೆ ಅಂತಂದ್ರೆ ಯಾರಾಗಲೂ ಅದೇನಿ ಇನ್ನು ಅದುವೇ ಈಸಿ ಹೊತ್ತಿಗೆ ಬಾ ಈಸಿ ಹೊತ್ತಿಗೆ ಹೋಗು ಯಾರಲ್ಲ ಹೇಳ್ತಲ್ಲ ನೀನು ಆಸೆ ಮಾಡು ಈಸೆ ಮಾಡು ನಾವು
0: ಈಗ ಕುಂಬಾರ ಸಮುದಾಯ ಒಂದು ಮಡಕೆ ಮಾಡ್ತಾ ಒಂದು ಹಿಂದಿನಿಂದ ಬಂದ ಒಂದು ವೃತ್ತಿ, ಈಗ ಈ ಕುಂಬಾರ ಸಮುದಾಯಲ್ಲಿ ಮಡಕೆ ಮಾಡ್ತಾ ವೃತ್ತಿ ಬಾರಿ ಅಳಿವಿನಂಚಿನಲ್ಲಿ ಉಂಟು, ಈಗಿನ ಯುವ ಸಮುದಾಯ ಅದಕ್ಕೆ ಮುಂದೆ ಬಂದನೂ ಇಲ್ಲ, ಈಗ ಈ ಯುವ ಸಮುದಾಯ ಅದಕ್ಕೆ ಮುಂದೆ ಬರಕಂದ್ರೆ ನೀವು ಅವ್ರಿಗೆ ಯಾವ ರೀತಿ ಏನ್ ಹೇಳ್ತೀರಿ ಅಂತೇಳಿ ಒಂದು ಹೇಳ.
1: ಮಡಕೆ ಮಾಡಿದ ಬಗ್ಗೆ ಉಳಿಸತ್ತ ಬಗ್ಗೆ ಹೇಳ್ತಾರೆ ನಮ್ಮ ನೋಡತಳೆ ಗೊತ್ತಾಗುತ್ತೆ ಅಂದ್ರೆ ನಾವೇ ಕಲ್ತಲ್ಲ, ನಿಜವಾಗಿ ನಾವು ಕಲ್ತೋಗಿತ್ತ ಅದರ ನಾವು ಅದರ ಕಲ್ತಲ್ಲ ನಮಗೆ ಆಗ ಕಲ್ಸತ್ತರ್ಲ ಇದ್ದಲ್ಲ, ಹಂಗಾಗಿ ನಮ್ಮೂರ್ನ ಒಂದು ಹಿರಿಯರು ಬಿಟ್ಟ ತಡೆ ಇಬ್ಬರು ಮಾಡ್ತಾರೆ ಅಸಿ. ಈಗ ನಮ್ಮ ಹುಡುಗರೇನಿ ಒಬ್ಬರು ಲಿಂಗಪ್ಪಣ್ಣಂದು, ಅವರು ಡಿಸೈನ್ದ ಮಾಸ್ಟರ್ ಡಿಸೈನ್ದ ಮಾಡ್ತಾರೆ. ಮಿಕ್ಕ ಜಗದೀಶನವರು ಅವ ಸಾರನೆ ಕಲಿಸುವತ್ತ, ಮಿಕ್ಕ ಬೈಕಿ ಪುರ ಬಂದು ಮಾಡ್ತಾ, ಮಿಕ್ಕ ರಜೆದನ್ನ ಕೆಲಸ ಮಾಡ್ತಾ, ಅವ ಚೆನ್ನ ನನ್ನ ಯಜಿದನು ಅಂತೆಲ್ಲ ಈಗ ಮಾಡುಲ್ಲ. ಮಿಕ್ಕ ಪುರ ಪ್ರಾಯದರು ಮಾತ್ರ
0: ಮಾಡ್ತಾರೆ. ಉಳ್ಳರು
1: ಇಬ್ಬರು ಅದೇ ನಿಜವಾಗಿ ಹುಡುಗರು ಅದರ ಪುರ ಕಲ್ತೋಕು ಮಾಡೋಕು ಅಂತ ಹೇಳ್ತಾರೆ. ನಮ್ಮ ಪರಂಪರೆ ಉಳಿಸೋಕು ಒಂಥರ ಕುಂಬಾರ ಸಮುದಾಯದ ಮಡಕೆದ ಉಳಿಯೋಕು
0: ಉಳಿಯೋಕು
1: ವೃತ್ತಿ ಉಳಿಯೋಕು ಅಂತ.

0: ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಬೇರೆ ಬೇರೆ ಭಾಷೆಯಲ್ಲಿ ಕವನ ಎಲ್ಲ ಬರೆದಿರಿ, ಕನ್ನಡ ಮತ್ತೆ ತುಳು ಮತ್ತೆ ನಮ್ಮ ಭಾಷೆಯಲ್ಲಿ, ನಮ್ಮ ಭಾಷೆ ಅಂದ್ರೆ ಕುಂಬಾರ ಭಾಷೆಯಲ್ಲಿ, ಬ್ಯಾರಿ ಭಾಷೆ, ಹಿಂಗೇನೆ ಬೇರೆ ಬೇರೆ ಭಾಷೆಯಲ್ಲಿ ನೀವು ಕವನ ಬರೆದಿರಿ. ಈಗ ನಾವಿಂದು ಕನ್ನಡ ಭಾಷೆದ ಒಂದು ಕವನ ಹೇಳ್ತಾನೆ, ಯಾವ್ದೊಂದು ಕವನ ನಿಮ್ಮೊಂದು ಇಷ್ಟವಾದ ಕವನ ಯಾವ್ದು ಹೇಳ್ತೀರಿ?
1: ಕನ್ನಡ ಭಾಷೆದ ಕವನ ನಾನು ಒಂದು ಓದುತ್ತೆ ಜಾಸ್ತಿ ಅಂತ. ಫಸ್ಟ್ ಗೆ ಕನ್ನಡನೇ ಬರೀಕೊಂಡಿದ್ದೆ. ಬಿಕ್ಕ ತುಳು ಎಲ್ಲ ಬರೆಯ ಅಮ್ಮನ ಬಗ್ಗೆ ಒಂದು ಒಂದು ಕವನ ಬರೆಯ. ಹೇಗೆ ಮರೆಯಲಿ, ಒಂಬತ್ತು ತಿಂಗಳು ಹೊತ್ತವಳನ್ನ, ಹತ್ತು ಊರನ್ನ ಸುತ್ತಿಸಿದವಳನ್ನ, ಸುತ್ತಿ ಹೊತ್ತು ತಿರುಗಿದವಳನ್ನ ನಾನು ಹೇಗೆ ಮರೆಯಲಿ. ಕೆನ್ನೆಗೆ ಮುತ್ತು ಕೊಟ್ಟವಳನ್ನ, ಬಾಯಿಗೆ ತುತ್ತು ಇಟ್ಟವಳನ್ನ, ಅವಳ ಕನಸ ಸುಟ್ಟವಳನ್ನ ನಾನು ಹೇಗೆ ಮರೆಯಲಿ. ಹೊಟ್ಟೆ ಪಾಡಿಗೆ ಬೆಂದವಳನ್ನ, ನೋವುಗಳಲ್ಲಿ ನೊಂದವಳನ್ನ, ಕಷ್ಟದಲ್ಲಿಯೇ ಬಂದವಳನ್ನ ನಾನು ಹೇಗೆ ಮರೆಯಲಿ. ವಿದ್ಯೆ ಕಲಿಸಿದ ಗುರುವಾದವಳನ್ನ, ಬುದ್ಧಿ ತಿಳಿಸಿದ ದೇವರಾದವಳನ್ನ, ನನಗೆ ಜಗವ ತೋರಿಸಿದವಳನ್ನ ನಾನು ಹೇಗೆ ಮರೆಯಲಿ. ಇದು ಕನ್ನಡ ಒಂದು ಅಮ್ಮನ ಬಗ್ಗೆ ಬರೆಯಂತ.
0: ಈ ಕರಾವಳಿ ಭಾಗ ನಡೆ ಅಲ್ಲಿ ಒಂದು ಭಜನೆಯ ಒಂದು ವಿಶೇಷವಾದ ಮಹತ್ವ ಉಂಟು. ಭಜನೆ ಕ್ಷೇತ್ರದಲ್ಲಿ ಎಲ್ಲ ಹೆಚ್ಚಿನವರೆಲ್ಲ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತದೆ ಎಂದು ನಾವು ನೋಡಿದೆ. ನೀವು ಒಂದು ಬೇತೆ ಬೇತೆ ಕಡೆ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತೇನೆ ಹೇಳ್ತದೆ ನಾನು ನೋಡಿದೆ. ಕೂತು ಭಜನೆ ಮಾಡ್ತದೆ, ಕುಣಿತ ಭಜನೆ, ಹಿಂಗೆ ಬೇತೆ ಬೇತೆ ಇದರಲ್ಲಿ ನೀವು ಭಜನೆ ಎಲ್ಲ ಮಾಡಿರಿ. ಈ ಭಜನೆಯಲ್ಲಿ ನಿಮಗೆ ಯಾವ ರೀತಿ ಖುಷಿ ಉಂಟು ನಿಲ್ತದೆ ಅಂತ ಹೇಳಲ್ಲ?
1: ಅದು ಹುಟ್ಟು ನಿಂತಾನೆ ಒಂದು ಸಾಧಾರಣ ಒಂದು ನಾವೊಂದು 15 ವರ್ಷದಿಂದ ಬಿಕ್ಕ, ಈಗ ನಂಗೆ ಒಂದು 30 ವರ್ಷ ಆಯ್ತು. 15 ವರ್ಷ ನೀ ಭಜನೆ, ಆ ಭಜನೆಯಿಂದಾಗಿ ನಾನು ಈ ಮೇಲೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಂತ ಜಯಶ್ರೀರಾಮ ಗೆಳೆಯರ ಬಳಗ ನಿಂತು ಸಂಘಟನೆ ಇಲ್ಲ ಅಂತ ಹೇಳ್ತಾರೆ, ನಾನು ಇಲ್ಲಿ ಇರಕ್ಕೆಲ್ಲ ಸಾಧ್ಯನಿದ್ದಲ್ಲ. ಅದರಿಂದಾಗಿ ನಾನು ಭಜನೆಯಿಂದ ಮುಖ್ಯವಾಗಿ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಂತ ಹೇಳ್ತೆ. ಅಂತೇಳಿ ಭಜನೆ ನಾವು ಎಲ್ಲಿ ಹೊತ್ತಲ್ಲ ಭಜನೆ ಬಿಡ್ತಾರ, ಕುಣಿತ ಭಜನೆ ಮುಂದೆ ಬರೋ ಹೋತದ. ಈಗ ಭಜನೆ ಕುಣಿತ ಭಜನೆ ಹೊತ್ತ ಕಮ್ಮಿ, ಎಲ್ಲ ಹುಡುಗರ್ಲೆಲ್ಲ ಬಿಕ್ಕ ಎಲ್ಲ ಕೆಲಸ ಅದು ಇದು. ಈಗ ಕುಳಿತಿ ಭಜನೆ ಇದ್ರೆ ನಾವು ಎಲ್ಲಿ ಯಾರು ಬರ ಕೇಳತ್ತಲ್ಲ ಬತ್ತಲ್ಲ ಅಂತ ಹೇಳ್ತಾರೆ. ಕುಳಿತಿ ಭಜನೆ ನಾವು ಹೋಗ್ತೇನೆ.
0: ನೀವೊಂದು ಇಷ್ಟೊಂದು ಸಾಧನೆ ಮಾಡಕೊಂಡೆ ಅಲ್ಲಿ ಮನೆದರ ಪಾತ್ರ ಬಹಳ ಮುಖ್ಯವಾಗಿರ್ತಿತ್ತು. ನೀವು ಈ ಸಾಹಿತ್ಯ ಬರುತ್ತೆ ಅಥವಾ ನೀವು ಇದೆಲ್ಲ ಕೆಲಸ ಮಾಡಿರ್ತಿ, ನಿಮ್ಮ ಮನೆದರ್ ನಿಮ್ಮ ಯಾವ ರೀತಿ ನಿಮ್ಮ ಬೆನ್ನೆಲು ಬಾಗಿ ಉಳ್ಳವರು ನಿಲ್ತದೆ ಅಂತ ಹೇಳಲ್ಲ?
1: ಅದೇ ಕವನ ಬರೆತ ಬಗ್ಗೆ ಅಂತಂದ್ರೆ ಅಪ್ಪಂಗೆ ಅಮ್ಮಂಗೆ ಬಗ್ಗೆ ಅದರ ಬಗ್ಗೆ ಎಲ್ಲ ಆಸೆ ಗೊತ್ತಿಲ್ಲ ಅಂತಂದ್ರೆ ಅವರು ಎಜುಕೇಶನ್ ಆಯಲ್ಲ. ಅಮ್ಮಂಗೆ ಅಪ್ಪಂಗೆ ಅದ್ರಲ್ಲಿ ಸ್ವಲ್ಪ ಓದುತ್ತಾರೆ, ಅವರಿಗೆ ಗೊತ್ತುಂಟು. ಬಿಕ್ಕ ಅಣ್ಣ ಸಪೋರ್ಟ್ ಮಾಡ್ತಾರೆ ಜಾಸ್ತಿ, ಅವಂಗೆಲ್ಲ ಗೊತ್ತುಂಟು ಸಾಧಾರಣ. ಬಿಕ್ಕ ಅಕ್ಕ ದೂರ ಕಾರ್ಯಕ್ರಮ ಹೊತ್ತಿ ಬರ್ತಾವ ಸುಮಾರು ದಿಕ್ಕಿ, ಈ ಕೊಡಗುಂಗೆ ಅಲ್ಲಿ ಬರತ್ತಿ ಅವನ ಬತ್ತದ ಒಟ್ಟಿಗೆ ಹಂಗೆ ದೂರದ ಕಾರ್ಯಕ್ರಮ ಇತ್ತಡೆ ಬತ್ತ. ಬಿಕ್ಕ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾನೆ ಅಂತಡೆ, ಕವನಗಳ ಶೇರ್ ಮಾಡ್ತು ದೂರ ದೂರ ಅವಂಡೆ ಜಾಸ್ತಿ ಕಾಂಟ್ಯಾಕ್ಟ್ ಇಡೋದು ನನ್ನದ ಜಾಸ್ತಿ ದೂರ ದೂರ ಕಾಂಟ್ಯಾಕ್ಟ್ ಆದ್ರೆ ಶೇರ್ ಮಾಡ್ತು ಹಂಗೆ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾನೆ ಮನೆಯಲ್ಲಿ ತೊಂದರೆ.
0: ಎಸ್, ಈಗ ನೀವಿರ್ತ ಒಂದು ಪ್ರದೇಶ ಅದು ಗ್ರಾಮೀಣ ಪ್ರದೇಶ ಅಂತ ಹೇಳಿ, ಈ ಗ್ರಾಮೀಣ ಪ್ರದೇಶದಲ್ಲಿ ಇದ್ದನದು ನೀವೀಗ ನಿಮ್ಮ ಸಾಹಿತ್ಯ ಬರವಣಿಗೆ ಇದರ ಮೂಲಕ ಅದರ ಜನಗಳಿಗೆ ಮುಟ್ಟಿಸೋಕೊಂದಡೆ ಯಾವ ರೀತಿ ಸಾಮಾಜಿಕ ಜಾಲತಾಣ ಯಾವ ರೀತಿ ನೀವು ಯೂಸ್ ಮಾಡಿರಿ, ಅಲ್ಲದೆ ನೀವು ನಿಮ್ಮ ಈ ಸಾಹಿತ್ಯ ಕ್ಷೇತ್ರನ ಜನರಿ ಯಾವ ರೀತಿ ಮುಟ್ಟಿಸೋಣ ಅಂತ ಹೇಳಲ್ಲ?
1: ಮೊದಲು ಈಗ ಫಸ್ಟ್ ಫಸ್ಟ್ ಪುಟ ನಮಗೆ ನೆಟ್ವರ್ಕ್ ಇದ್ದಲ್ಲ, ಟವರ್ ಇದ್ದಲ್ಲ ನಮ್ಮೂರ್ನಿ. ನಾವು ಅಲ್ಲಿ ಕುಂಬಾರಿಕ ಘಟ್ಟಕ್ಕೆ ಮಡಕೆ ಮಾಡ್ತಾ ಪ್ಲೇಸ್, ಅಲ್ಲಿಗೆ ಹೋಗ್ತದೆ ಮೊಬೈಲ್ ಒತ್ತಕ್ಕೆಂದೆ ಅಂದ್ರೆ ಅಲ್ಲಿಂದ ಅಲ್ಲಿ ಹೋಗಿ ಕಳಿ ಅದರ ಶೇರ್ ಮಾಡ್ತಾ ಅಲ್ಲಿಂದ ಬಿಕ್ಕ. ಆಗ ಪುರ ನಾನು ಆಸಿದ್ದಲ್ಲ, ಈಗ ಸುಮಾರು ವರ್ಷದ ಒಂದು ವರ್ಷ ಎರಡು ವರ್ಷದ ಬಿಕ್ಕ ಟವರ್ ಎಲ್ಲ ಆಯ್ತು ತೊಂದರೆ ಇಲ್ಲ. ಬಿಕ್ಕ ಈ ವಾಟ್ಸಪ್ನೇ ಜಾಸ್ತಿ ಕವನಗಳ ಶೇರ್ ಏನಂತ ವಾಟ್ಸಪ್ನೇ. ಫಸ್ಟ್ಗೆ ಒಂದು ನನ್ನ ಫ್ರೆಂಡ್ ಒಬ್ಬರು ತುಳು ಬರವು ತುಳು ಕಬಿತ್ತಿ ಹೇಳಿ ಗ್ರೂಪ್ಗೆ ನನ್ನ ಇದು ಮಾಡಿದ್ರು. ಹಂಗೆ ಒಂದೊಂದೇ ಗ್ರೂಪ್ ಗ್ರೂಪ್ ಆಗಿದೆ, ಸಾಧಾರಣ ಒಂದು 70 ಗ್ರೂಪ್ ಮುಟ್ಟುಂಟು. ಈಗ ಎಲ್ಲ ಗ್ರೂಪ್ಗಳಿಗೆ ಕೆಲವು ಶೇರ್ ಮಾಡ್ತಾ ಬಿಕ್ಕ ಸ್ಟೇಟಸ್ ಆಗ್ತದೆ. ಬಿಕ್ಕ ಡೈಲಿ 8 ಗಂಟೆಗೆ ಒಂದು 7 ಬ್ರಾಡ್ಕಾಸ್ಟ್ ಉಂಟು, ಬ್ರಾಡ್ಕಾಸ್ಟಿಂಗ್ ಹಾಕುತ್ತೆ ಎಲ್ಲರಿಗೆ ಕವನ ಹೋಗ್ತು, ಸಾಧಾರಣ ಕಾಂಟ್ಯಾಕ್ಟ್ ಇದ್ದವರಿಗೆ ಬರ ಹೋಗ್ತು. ಹಂಗೆ ಇಷ್ಟ ಆಯರು ಸ್ಟೇಟಸ್ ಹಾಕ್ತಾರೆ, ಡೈಲಿ ಸ್ಟೇಟಸ್ ಹಾಕ್ತಾರೆ, ಒಂದು 10 ಜನ ಡೈಲಿ ಸ್ಟೇಟಸ್ ಹಾಕ್ತಾರೆ, ಅವರು ಶೇರ್ ಮಾಡ್ತಾರೆ.
0: ಎಸ್, ನೀವೀಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಬೇತೆ ಬೇತೆ ಕೊಡಿ ಹೋಗ್ಬಿಟ್ಟಿರ್ತೀರಿ, ನೀವು ಹೋಗಿನ ರೀತಿ ನಿಮ್ಮ ಈ ಬರವಣಿಗೆ ಅಥವಾ ನಿಮ್ಮ ಸಾಹಿತ್ಯದ ಬಗ್ಗೆ ಯಾರಾಡಿ ಬಂದು ನಿಮ್ಮ ಕವಿಯಾಗಿ ಅಥವಾ ಈ ಬರವಣಿಗೆದ ಮೂಲಕ ನಿಮ್ಮ ಯಾರಾಡಿ ಬಂದು ಗುರುತಿಸ್ತಾರ, ಏನಾಡಿ ಬಂದು ನಿಮ್ಮ ಕವನದ ಬಗ್ಗೆ ಏನಾಡಿ ಬಂದು ನಿಮಗೆ ಪ್ರೋತ್ಸಾಹ ಅಲ್ಲಿ ಬಂದು ನಿಮಗೆ ಏನಾಡಿ ಪ್ರೋತ್ಸಾಹ ಕೊಟ್ಟದುಂಟ?
1: ಖಂಡಿತವಾಗಿ, ಈಗ ದೂರದೂ ಹಾಕಲೆ ಸಾಧಾರಣ ನಾವು ಹೊತ್ತ ಎಲ್ಲರೂ ಕವಿಗಳು ಹಂಗೆ ಬರೆತಾರೆ ಹೊತ್ತೆ. ಹಂಗೆ ನಮ್ಮ ಕಾರ್ಯಕ್ರಮಗಳಿಗೆ ಹಿಂಗೆ ಹೊತ್ತೆಲ್ಲ ಕೆಲವ್ದರು ಹಿಂಗೆ ಹೇಳ್ತಾರೆ, ಅವ್ರು ಕವನ ಬರೀತಾರೆ, ಅವರೇ ಅವರೇ ಕೆಲವು ಬಂದು ಮಾತಾಡ್ತಾರೆ. ಹಂಗೆ ಮೊನ್ನೆ ಕಾರ್ಯಕ್ರಮ ಜನಂಪಣ್ಣಿ ಮಕ್ಕಳು ಬಂದು ನೆಲ್ಲಿ ಹೇಳಿದ್ರೆ ಮಕ್ಕಳು ಬಂದು ಹೇಳಿ ನಾವು ನಿಮ್ಮ ಕವನ ಕೂಡ ಸ್ಟೇಟಸ್ ಅನ್ನು ಓದು ನೀಡ್ತೋ, ಹಂಗೆ ಖುಷಿ ಆಗುತ್ತೆ ಲೈಕ್ ಬರೀತೀರಿ ಅನ್ಸುತ್ತೆ, ಎಲ್ಲ ನಾವು ಒಂಥರ ಖುಷಿ ಆಗುತ್ತೆ.
0: ಬರೆಯೋದು
1: ಅಭಿಮಾನಿಗಳು ಬೇಕಾ ಬರೆಯಕ್ಕೆಲ್ಲ ಒಂದು ಹುಮ್ಮನಸ್ಸು ನೆಕ್ಸ್ಟ್ ಕೂಡ ಲೈಕ್ ನ ಬರೆಯುವ ಅಂದ್ರೆ ಓದುತ್ತಾರೆ ಉಳ್ಳರಿಂದ ಆಗುತ್ತೆ
0: ಓದುತ್ತಾರೆ ಉಳ್ಳರಿಂದ
1: ನಿಜವಾಗಿ ಓದುತ್ತಾರೆ ಇಲ್ಲ ನಾವು ಪಕ್ಕ ಇರ್ತೇವೆ ವಾಟ್ಸ್ಆಪ್ ನೀವು ಓದುತ್ತಾರೆ ಕೆಲವ್ರು
0: ಹೆಚ್ಚಿನವರೆಲ್ಲ ಓದುತ್ತಾರೆ, ಆದ್ರೆ ಅದಕ್ಕೆ ನಿಮ್ಮ ಕಮೆಂಟ್ ಮಾಡ್ತಾರೆ ಬಾರಿ ಕಮ್ಮಿ
1: ಕಮ್ಮಿ ಕಮ್ಮಿ ಅದೇ
0: ಮನಸ್ಸಲ್ಲಿ ಅವರಿಗೆ ಗೊತ್ತಿರುತ್ತೆ
1: ಓದುತ್ತಾರೆ.
0: ಈಗ ನಾವು ನಮ್ಮ ಭಾಷೆನ ಇಷ್ಟಪಟ್ಟಲೆ ಕೊನೆ ನಮ್ಮ ನೀವು ನಿಮ್ಮ ಊರಿನ ಒಂದು ಇಷ್ಟಪಡ್ತದೊಂದು ಇರ್ತದೆ. ಈಗ ನಿಮ್ಮ ಊರಿನ ಬಗ್ಗೆ ನೀವೇನು ಹೇಳ್ತೀರಿ?
1: ನಮ್ಮ ಊರಿನ ಬಗ್ಗೆ ನಮ್ಮ ಊರಿನ ಎಲ್ಲ ಜನಗಳು ಇಷ್ಟಪಡ್ತಾರೆ
0: ಸಾಮರಸ್ಯ ಮಾಡೋದು.
1: ಸಾಮರಸ್ಯ ಅಂತ ಎಲ್ಲ ನಾವು ಕ್ರಿಕೆಟ್ ಟೀಮ್ ಹಾಗೆ ಅದೆಲ್ಲ ಎಲ್ಲರೂ ಉಳ್ಳು ಹಂಗೆ ಇದೆಲ್ಲ ಸಾಹಿತ್ಯ ಕ್ಷೇತ್ರ ನಮ್ಮ ಊರಿನ ತೊಂದರೆ ಇಲ್ಲ, ಎಲ್ಲರೂ ಒಂದೇ ಲೆಕ್ಕ ಉಳ್ಳು. ಬಂದಾರು ಕ್ರೀಡಾಪಟುಗಳ ಒಂದು ಕಾಶಿ, ಕ್ರೀಡಾ ಕಾಶಿ ಬಂದಾರು ಅಂತ ಕ್ರೀಡಾ ಕಾಶಿ. ಎಲ್ಲ ವಾಲಿಬಾಲ್, ಅಥ್ಲೆಟಿಕ್ಸ್, ಕ್ರಿಕೆಟ್, ವಾಲಿಬಾಲ್ ನೀ ರಾಷ್ಟ್ರ ಮಟ್ಟ ನೀ ಸುಮಾರು ಸತಿ ಹೋಯ್ ಅಂತ ಬಂದಾರು. ಬಂದಾರ ಅಂತ ಸಾಧಾರಣ ಗುರುತಿಲ್ಲದ ಯಾರಿಗೆ ಇಲ್ಲ. ವಾಲಿಬಾಲ್ ಅಂತ ಬಂದಾರು, ಬಂದಾರ ಅಂತ ವಾಲಿಬಾಲ್
0: ಬೆಳ್ತಂಗಡಿ ತಾಲೂಕು ಬಂದಾರು
1: ಒಂದು ಬೆಳ್ತಂಗಡಿ ತಾಲೂಕು ಅಂದ್ರೆ ದೂರ ಹೊತ್ತಿನ ಕರ್ನಾಟಕ ಬಹುದು.
0: ನೀವೊಂದೊಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ, ಅದರಲ್ಲದೆ ಇದು ನಿಮ್ಮ ಸ್ವಂತ ಭಾಷೆ ಕುಂಬಾರ ಭಾಷೆಯಲ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತದೆ, ಇದರ ಬಗ್ಗೆ ನಿಮಗೆ ಎಷ್ಟು ಖುಷಿ ಉಂಟು ಮತ್ತೆ ನೀವು ಇದರ ಬಗ್ಗೆ ಏನು ಹೇಳ್ತೀರಿ?
1: ಹೌದು ಖಂಡಿತವಾಗಿ ಖುಷಿಯಾಗುಂಟು. ಎಂತಂದ್ರೆ ನಾನು ರೇಡಿಯೋ ಕಾರ್ಯಕ್ರಮ ಭಾಗವಹಿಸಿದೆ ಅಂತೇಳಿ ಇದು ಫಸ್ಟ್ ಸ್ಟುಡಿಯೋ ಹೋಗಿದೆ. ಒಮ್ಮೆ ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳ್ಕೊಂಡಿದ್ದೆ ಮಂಗಳೂರು ಆಕಾಶವಾಣಿ, ಅದು ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳಗಿಬಿಟ್ಟದ ಅದು ಅವರು ಅಲ್ಲಿ ಹಾಕುತ್ತಾರೆ ಅಂತೇಳಿ ಸ್ಟುಡಿಯೋ ಹೋಗಿದ್ದು ಮಾತಾಡ್ತದೆ ಅಂತೇಳಿ ಫಸ್ಟ್ ಟೈಮ್. ಅದು ನಮ್ಮ ನಮ್ಮ ಭಾಷೆಯಲ್ಲಿ ಮಾತು ಕುಂಬಾರ ಭಾಷೆಯಲ್ಲಿ ಮಾತಾಡ್ತದೆ ಅಂದ್ರೆ ಭಾರಿ ಖುಷಿಯಾಗುಂಟು. ಅದಕ್ಕೆ ನೀವು ಕಳಗಿ ನಾವು ಕರೆಯಕ್ಕೆ ನಿಮಗೆ ಧನ್ಯವಾದಗಳು.
0: ಸುತ್ತಮುಟ್ಟ ನಾವು ಈ ಸಂದರ್ಶನದಲ್ಲಿ ನಿಮ್ಮ ಸಾಹಿತ್ಯ, ನಿಮ್ಮ ಯಾವ ರೀತಿ ಜನಗಳ ಪ್ರೋತ್ಸಾಹ ಉಂಟು ಇದೆಲ್ಲ ಮಾತಾಡ್ದು. ನೀವೀಗ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಈಗ ಲಾಸ್ಟ್ ಆಗಿ ನೀವೊಂದು ನಮ್ಮ ರೇಡಿಯೋ ನಿನಾದ ಕೇಳುಗರಿ ಒಂದು ಏನಾಡಿ ಹೇಳ್ತಾ ಅಂದ್ರೆ
1: ನಮ್ಮ ಭಾಷೆ ಫಸ್ಟ್ ಟೈಮ್ ನನ್ನ ಕರೆದಿರಿ ರೇಡಿಯೋ ನಿನಾದ ನೀಡಿ ಕುಂಬಾರ ಭಾಷೆದ ಬಗ್ಗೆ ಒಂದು ಪರಿಚಯ ಹಾಕು, ಕುಂಬಾರ ಭಾಷೆ ಬೆಳೆಯೋಕು ನೀಡಿದಿ ಕುಂಬಾರ ಭಾಷೆಯಿಂದ ನನ್ನ ಕರೆದಿರಿ. ಅದಕ್ಕಾಗಿ ಕುಂಬಾರ ಯಾಸ ಈ ರೇಡಿಯೋನ ಕೆಬೆ ಕೊಡೋಕು, ಹಾಗೆ ಕುಂಬಾರ ಭಾಷೆ ಬೆಳೆಯಕ್ಕೆ ಸಹಕಾರ ಮಾಡೋಕು ನೀಡಿ ನಿಮ್ಮ ಎಲ್ಲರೆಲ್ಲ ಕೇಳಿ.
0: ಸುತ್ತಮುತ್ತ ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿ ಬಂದಾರು ಗ್ರಾಮದ ಬಹುಮುಖ ಪ್ರತಿಭೆ ಚಂದ್ರಾಸ ಕುಂಬಾರ, ಇವರು ಹವ್ಯಾಸಿ ಕವನ, ಕತೆ, ಲೇಖನ, ಪದ್ಯಗಳು ಮಾಡ್ತ ಒಟ್ಟಾರೆಯಾಗಿ ಇವರೊಂದು ಸಾಹಿತಿಯಾಗಿ ಬೆಳೆದು ಬಂದ ರೀತಿ, ಅವರಿಗೆ ಸಿಕ್ಕದಂತ ಗೌರವ, ಅವರಿಗೆ ಸಿಕ್ಕದಂತ ಪ್ರಶಸ್ತಿ, ಇದರೆಲ್ಲ ಬಗ್ಗೆ ಸುತ್ತಮುತ್ತ ನಾವು ಮಾತಾಡಿದ್ವು. ಅವರ ಬರವಣಿಗೆಗಳೆಲ್ಲ ಇನ್ನೂ ಜಾಸ್ತಿ ಪ್ರಸಿದ್ಧಿ ಪಡೆಯಲಿ, ಅವರಿಗೆ ಇನ್ನೆಲ್ಲ ಬರತಂತದ್ದು ಜಾಸ್ತಿ ಜಾಸ್ತಿ ಅವಕಾಶಗಳು ಸಿಕ್ಕಿದ್ದು ಇನ್ನೆಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿ ಎಲ್ಲ ಸಿಕ್ಕಲಿ ನಾನು ಹಾರೈಸುನಲ್ಲೇ. ಈ ಸುತ್ತಮುತ್ತ ನಮ್ಮ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಚಂದ್ರಾಸ ಕುಂಬಾರ ಅವರ ಸಂದರ್ಶನ ಕೇಳಿರಿ. ಇಂದಿನ ಇನ್ನೊಂದು ಬೇತೆ ಬೇತೆ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಭೇಟಿಯಾಗುತ್ತೆ. ಅಸದಮುಟ್ಟ ಕೇಳಿರಿ, ಇದು SDM ಕಾಲೇಜ್ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳೆಯರಾಜಾ.

0: ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
1: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನಿಕ್ಲಿಕ್ಕೆ ನಂದುಲ್ಲರು ರೇಡಿಯೋ ನಿನಾದ.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಬರೀತಾ ಇದ್ರು, ಓದ್ತಾ ಇದ್ರು, ಈಗ ತಮ್ಮ ಅನುಭವ ವಿಚಾರಗಳಿಗೆ ಅಕ್ಷರ ರೂಪ ನೀಡಿ ಪುಸ್ತಕವಾಗಿಸಿದ್ದಾರೆ. ಎಸ್, ಮಿಡಲ್ ಕ್ಲಾಸ್ ಬದುಕಿನ ಸುತ್ತ ಹೆಣೆದಿರುವ ಸುಂದರ ಕತೆ ಮಿಡಲ್ ಕ್ಲಾಸ್ ಮೇನಿಯಾ. ಪುಸ್ತಕದ ಲೇಖಕ, ಯುವ ಬರಹಗಾರ, ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿ ರಂಗನಾಥ್ ಚಿತ್ರದುರ್ಗ ಇವರ ಪುಸ್ತಕ ಬರೀಬೇಕಾದ್ರೆ ಎದುರಿಸಿದ ಸವಾಲುಗಳು, ಈ ಪುಸ್ತಕ ಬರೆಯೋಕೆ ಏನು ಸ್ಫೂರ್ತಿ, ಇವೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಂಡು ಬರೋಣ ಬನ್ನಿ. ಯಾವಾಗಿಂದ ಶುರು ಮಾಡಿದ್ರಿ, ಯಾವಾಗಿಂದ ಬರೆಯುವ ಹವ್ಯಾಸ ಶುರುವಾಯ್ತು?
1: ಅಂದ್ರೆ ನನಗೆ ಮುಂಚೆಯಿಂದನು ಬರಿತಾ ಇದ್ದೆ, ಅಂದ್ರೆ ಸಣ್ಣ ಹುಡುಗ ಇದ್ದಾಗಿಂದು. ನಾನು ಒಂದು ಹಿಂದೆ ಹೈಸ್ಕೂಲ್ ಅಲ್ಲಿ ನಾನು ಒಂದು ಟೂರ್ ಹೋಗಿದ್ದೆ, ಕರ್ನಾಟಕ ದರ್ಶನ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು. ಆ ಟೂರ್ ಹೋಗಿ ಬಂದಾಗ 5 ದಿನದ ಪ್ರವಾಸ ಅದು. ಬಂದು ವಾಪಸ್ ಬಂದ್ಮೇಲೆ ನಾನೊಂದು A4 ಸೈಜ್ ಸೀಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದೆ, ಅದಕ್ಕೊಂದು ಟೈಟಲ್ ಕೊಟ್ಟು ನನ್ನ ಪ್ರವಾಸ ಪುಸ್ತಕ ಅಂತ ಹೇಳ್ಬಿಟ್ಟು. ಆಗ ನಾನು ಎಲ್ಲೆಲ್ಲಿ ಹೋದೆ, ಏನೆಲ್ಲ ಮಾಡಿದೆ, ತುಂಬಾ ಚೆನ್ನಾಗಿ ಅದೊಂದು ಪುಸ್ತಕ ಬರೆದು ನಮ್ಮ ಟೀಚರ್ ಒಬ್ರಿಗೆ ತೋರಿಸಿದೆ, ಇಂಗ್ಲಿಷ್ ಟೀಚರ್ಗೆ. ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬರೆದಿದ್ಯಾ ನೀನು, ಹೀಗೆ ಮುಂದುವರೆಸು ಬರೀಬಹುದು ಅಂತ. ಬಟ್ ಅಲ್ಲಿಂದ ನಿರಂತರವಾಗಿ ನಾನು ಬರಿತಾನೆ ಇದ್ದೆ. ಅದಾದ ನಂತರ ಒಂದಷ್ಟು ಪ್ರೀತಿಯ ಬರಹಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಆ ರೀತಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಬರವಣಿಗೆ ಎನ್ನುವಂಥದ್ದು ನನ್ನ ಆಸಕ್ತಿ ಆಯ್ತು. ಅಲ್ಲಿಂದ ಬರವಣಿಗೆ ನನ್ನ ಅಭಿಯಾನ ಸಾಯ್ತು, ಸಾಗ್ತಾ ಬಂತು.
0: ಪುಸ್ತಕ ಮಾಡೋಕೆ ನಿಮ್ಗೆ ಏನು ಸ್ಫೂರ್ತಿ?
1: ಪುಸ್ತಕ ಮಾಡಬೇಕು ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಕನಸು ನನಗೆ. ನಾನೊಬ್ಬ ಬರಹಗಾರ ಆಗ್ಬೇಕು, ನಾನೊಬ್ಬ ಲೇಖಕ ಆಗ್ಬೇಕು, ಯುವ ಕವಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಇತ್ತು ಸಣ್ಣ ಹುಡುಗ ಇದ್ದಾಗಿಂದ್ಲೂ. ಹಾಗೆ ಬರಿತಾ ಇದ್ದೆ, ಒಂದಷ್ಟು ಅಂಕಣಗಳನ್ನ, ಕಾಲಂಗಳನ್ನ ಮತ್ತೆ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸಿದಾಗ ತುಂಬಾ ಜನ ತುಂಬಾ ಚೆನ್ನಾಗಿ ಬರೀತೀಯ, ಹೀಗೆ ಬರಿತಾ ಇರು ಅಂತ ಹೇಳ್ಬಿಟ್ಟು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಬರಿಬೇಕು ನಾನು ಏನೋ ಒಂಥರ ಎನ್ನುವಂತಹ ಪ್ರೋತ್ಸಾಹದ ಇದು ನನಗೆ ಬಂತು. ಹಾಗಾಗ್ಬಿಟ್ಟು ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡಿದ್ಮೇಲೆ ಕನ್ನಡದ ಖ್ಯಾತ ವಿಮರ್ಶಕರು ಮತ್ತು ಕಥೆಗಾರರು ಡಾಕ್ಟರ್ ರಾಜಶೇಖರ್ ಸಾಳೆಮನೆ ಸರ್ ಹತ್ರ ಹೋಗಿ, ಸರಿಗೆ ಬರಿತಾ ಇದ್ದೀನಿ, ನನ್ನ ಇಷ್ಟೊಂದು ಅಂಕಣಗಳಿದ್ದಾವೆ ಮತ್ತೆ ಒಂದಷ್ಟು ಮಿಡಲ್ ಕ್ಲಾಸ್ ಬದುಕಿನ ಕಥೆಗಳಿಗೆ ನಾನು ಕಿವಿಯಾಗಿದ್ದೇನೆ, ಕೆಲವರ ಹತ್ರ ಕಥೆಗಳನ್ನ ಕೇಳಿದ್ದೇನೆ, ಅವರ ಬದುಕಿನ ಕಥೆಗಳಿಗೆ ಕಿವಿಯಾಗಿದ್ದೇನೆ, ಇದೆಲ್ಲವನ್ನ ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓದಿ ಖಂಡಿತವಾಗಿಯೂ ಮರು ಮಾತಿಲ್ಲದೆ ಈ ಪುಸ್ತಕವನ್ನ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಈ ಪುಸ್ತಕ ರೂಪುಗೊಳ್ತು.
0: ನಿಮ್ಮ ಪುಸ್ತಕ ಮಿಡಲ್ ಕ್ಲಾಸ್ ಮೇನಿಯಾ ಟೈಟಲ್ ವಿಭಿನ್ನವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ.
1: ಎಸ್, ಈಗಾಗಲೇ ಹೇಳಿದಂತೆ ಮಿಡಲ್ ಕ್ಲಾಸ್ ಬದುಕಿನ ಜೀವಿಗಳ ಕಥೆಗಳಿಗೆ ನಾನು ಕಿವಿಯಾಗಿದ್ದಾನೆ. ಯಾಕೆ ಅಂತಂದ್ರೆ ಮಧ್ಯಮ ವರ್ಗದ ಏನು ಜೀವನದಲ್ಲಿ ನಾವೆಲ್ಲ ಏನೆಲ್ಲ ತಲ್ಲಣಗಳನ್ನ ವಿಪ್ಲವಗಳನ್ನ ಅನುಭವಿಸ್ತೀವಿ, ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೊಂದು ಆರ್ಟಿಕಲ್ ಆಗಿ, ಒಂದು ಪ್ರೀತಿಯಾಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಸಂಬಳ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಅದರ ಆಚೆ ಒಂದು ಬದುಕಾಗಿರ್ಬೋದು, ಅದೆಲ್ಲವನ್ನು ಕೂಡ ಅಕ್ಷರ ರೂಪಕ್ಕಿಳಿಸಿದೆ. ಹಾಗಾಗ್ಬಿಟ್ಟು ಮಧ್ಯಮ ವರ್ಗದ ಜೀವಿಗಳ ಕನಸೆ ಮತ್ತು ಅವರ ಹೋರಾಟ, ಅವರ ಬದುಕಿನ ಏನು ಚಿತ್ರಣ ಈ ಪುಸ್ತಕದಲ್ಲಿ ಇದ್ದ ಕಾರಣ ಮಿಡಲ್ ಕ್ಲಾಸ್ ಮೇನಿಯಾ ಎನ್ನುವಂತ ಟೈಟಲ್ ಸೂಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟೈಟಲ್ ಅನ್ನ ಇಟ್ಟಂತದ್ದು.

0: ಪುಸ್ತಕದಲ್ಲಿ ಬರುವಂತಹ ವಿಚಾರಗಳು, ಕಥೆಗಳು ಕಾಲ್ಪನಿಕನ ಅಥವಾ ನಿಜವಾಗ್ಲೂ ನಡೆದಿರುವಂತಹದ್ದು, ಅದ್ರ ಬಗ್ಗೆ.
1: ಯಾವುದೇ ಒಬ್ಬ ಬರಹಗಾರ ತನ್ನ ಬರಹಗಳಲ್ಲಿ ತನ್ನ ಬರಹ ಯಾವಾಗ ಗಟ್ಟಿಯಾಗುತ್ತೆ, ತನ್ನ ಬರಹ ಯಾವಾಗ ಓದಿಸ್ಕೊಳ್ಳುತ್ತೆ, ತನ್ನ ಬರಹವನ್ನ ಓದುಗರು ಯಾವಾಗ ಮೆಚ್ಚುತ್ತಾರೆ ಅಂದ್ರೆ ಅದು ಕಾಲ್ಪನಿಕ ಮತ್ತು ನೈಜತೆ ಎರಡು ಮಿಕ್ಸ್ ಆದಾಗ. ನಾವು ಕೇವಲ ಕಾಲ್ಪನಿಕವಾಗಿ ಬರೆದ್ರೆ ಜನ ಒಪ್ಪಲ್ಲ, ಕೇವಲ ನೈಜವಾಗಿ ಬರಿತಾ ಹೋದ್ರೆ ಜನಕ್ಕೆ ಅದು ಬೋರ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ಕಾಲ್ಪನಿಕ ಮತ್ತು ನೈಜ ಎರಡನ್ನೂ ಮಿಶ್ರಣ ಮಾಡಿ ಬರೆದಾಗ ಮಾತ್ರ ಅದು ಓದುಗರಿಗೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕದಲ್ಲಿ ಬರುವಂತಹ ಕೆಲ ಪಾತ್ರಗಳು, ಬಹುತೇಕ ಪಾತ್ರಗಳು ನೈಜ, ಕೆಲವೇ ಕೆಲ ಪಾತ್ರಗಳು ಮಾತ್ರ ಕಾಲ್ಪನಿಕ, ಇಮ್ಯಾಜಿನರಿ.
0: ಪುಸ್ತಕ ಬಿಡುಗಡೆಗೊಳಿಸೋದ್ರಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಇವತ್ತು ಪುಸ್ತಕ ಬಿಡುಗಡೆಯ ಕೆಲಸ ಸಲೀಸಾಗಿದೆ, ಬಟ್ ನನ್ನ ಪುಸ್ತಕ ಬಿಡುಗಡೆ ಅಷ್ಟು ನಾನು ಅಂದುಕೊಂಡಷ್ಟು ಸಲೀಸಾಗಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಬಿಡುಗಡೆ ಅನ್ನುವಂಥದ್ದು ಇವತ್ತು ಸ್ವಪ್ರಕಾಶನಗಳಾಗ್ತವೆ, ಸಲೀಸಾಗಿ ನಾವು ಬಿಡುಗಡೆ ಮಾಡ್ಕೋಬಹುದು. ಬಟ್ ಒಂದೇನು ಅಂತಂದ್ರೆ ಸವಾಲುಗಳು ಅನೇಕ ಇರ್ತವೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ರೀಲ್ಸು ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಲ್ಲ ಒಂದ್ ಕಡೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗಿದೆ, ಓದುಗರು ಕಡಿಮೆ ಆಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಮ್ಮ ಕಿವಿಗೆ ಆಗ್ತಾ ಇರ್ತವೆ. ಅದೆಷ್ಟರ ಮಟ್ಟಿಗೆ ನಿಜನೋ ನನಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಪುಸ್ತಕ ಮಾಡಬೇಕಾ ಬೇಡವಾ ಎನ್ನುವಂತಹ ಯೋಚನೆ ಮೊದಲಲ್ಲಿತ್ತು ನಂದು. ಯಾಕೆ ಅಂತಂದ್ರೆ ಇವತ್ತು ರೀಲ್ಸ್ ಎಲ್ಲ ಬಂದ್ಮೇಲೆ ಸ್ವರೂಪ ಎಲ್ಲಿಗೆ ಬಂತಿದೆ ಅಂದ್ರೆ 60 ಸೆಕೆಂಡ್ಗೆ ಕ್ಲೈಮ್ಯಾಕ್ಸ್ ನೋಡ್ಬೇಕು. ನಾವೊಂದು ಕ್ಲೈಮ್ಯಾಕ್ಸ್ ನೋಡ್ಲಿಕ್ಕೆ ಹಿಂದೆಲ್ಲ 3 ಅವರ್ ಸಿನಿಮಾ ನೋಡ್ತಿದ್ವಿ, ಇವತ್ತು 60 ಸೆಕೆಂಡ್ಸ್ ಅಲ್ಲಿ ಅದ್ರಲ್ಲಿ ಏನೂ ಇಲ್ಲ ಅಂದ್ರೆ ಲೈಕ್ಸ್ ಇಲ್ಲ, ಶೇರು ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ವಿ. ಹಾಗಾಗ್ಬಿಟ್ಟು ಮಾಡ್ಬೇಕೋ ಬೇಡವಾ ಎನ್ನುವಂತ ಒಂದು ಗೊಂದಲ ಫಸ್ಟ್ನೇ ಸವಾಲು. ಅದನ್ನ ಸುಮಾರು ಜನ ಕೇಳಿದಾಗ ನಾನು ಈಗ ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡಿದೀನಿ, ಈಗ ಒಂದು ಬರ್ದಿದೀನಿ ಅಂತ ಹೇಳಿದಾಗ ಪುಸ್ತಕ ಎಲ್ಲ ಯಾರು ಓದ್ತಾರೆ ಅಂತ ಹೇಳಿದವರು ಇದಾರೆ, ಹೇ ಮಾಡು ಮರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದವರು ಇದಾರೆ. ಯಾಕಂದ್ರೆ ಎರಡೂ ರೀತಿಯಾಗಿ ನನಗೆ ಸಜೆಷನ್ ಅನ್ನ ಕೊಟ್ಟಂತವ್ರು ಇದಾರೆ. ಹಾಗಾಗ್ಬಿಟ್ಟು ಅದು ಒಂದು ಸವಾಲು. ಅದನ್ನ ಆದ ನಂತರ ಇವತ್ತು ಕವರ್ ಪೇಜ್ ಮುಖಪುಟ ಏನಿದೆಯಲ್ಲ, ಅದು ಲೇಖಕನಿಗೆ ಒಂದು ಕನ್ಸ್ ಇರುತ್ತೆ, ನನ್ನ ಮುಖಪುಟ ಹೀಗೆ ಬರಬೇಕು. ಯಾಕಂದ್ರೆ ಲೇಖಕನಿಗೆ ಗೊತ್ತಿರುತ್ತೆ ಆ ಪುಸ್ತಕದ ಭಾವ ಏನು, ಅದು ಏನನ್ನ ಹೇಳುತ್ತೆ, ಅದರಲ್ಲಿ ಏನಿದೆ, ಏನು ಕಂಟೆಂಟ್ ಅಂತ. ಬಟ್ ಅದನ್ನ ಕಲಾವಿದರಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲನಾದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನಾನು ಪುಸ್ತಕದ ಚಿತ್ರಣವನ್ನ ಕಲಾವಿದನಿಗೆ ಕಟ್ಟಿಕೊಡುವಲ್ಲಿ ವಿಫಲನಾಗಿದ್ದೆ. ಆ ಒಂದು ಕಾರಣದಿಂದಾಗಿ ನಾನು ಅಂದುಕೊಂಡಷ್ಟು ನನಗೆ ಸಮಾಧಾನ ತಂದು ಕೊಡುವಷ್ಟು ಮುಖಪುಟ ಬರಲಿಲ್ಲ ಅಂತ ನನಗೆ ಅದೊಂದು ಇದೆ. ಹಾಗಾಗ್ಬಿಟ್ಟು ಕವರ್ ಪೇಜ್ ಮಾಡಿಸುವಂತದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಮತ್ತೊಂದು ಸವಾಲು. ಇನ್ನೊಂದು ಏನು ಅಂತಂದ್ರೆ ಏನೋ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತವರು ಮುನ್ನುಡಿಯನ್ನ ಬರೀಬೇಕು ಎನ್ನುವಂತಹ ಬಯಕೆಗಳು ನಮ್ಮಲ್ಲಿರುತ್ತೆ. ಖಂಡಿತ ಅದು ತಪ್ಪಲ್ಲ, ಯಾವುದೇ ಒಬ್ಬ ಬರಹಗಾರನಿಗೆ ಆ ಬಯಕೆಗಳು ಇರಬೇಕು ಕೂಡ. ಬಟ್ ಒಂದೇನು ಅಂತಂದ್ರೆ ನಾನು ಮುನ್ನುಡಿ ಬರೆಸಲಿಕ್ಕೆ ಸರಿಸುಮಾರು 1 ತಿಂಗಳುಗಳ ಕಾಲ ಕಾಯ್ದಿದ್ದೆ. ನನಗೆ ಒಬ್ಬ ಯುವ ಲೇಖಕರನ್ನ ಕೇಳಿಕೊಂಡಾಗ ಅವರು ಖಂಡಿತವಾಗಿಯೂ ಬಹಳ ಪ್ರೀತಿಯಿಂದ ಆದಷ್ಟು ಬೇಗ ಬರ್ಕೊಟ್ರು. ಮಿಕ್ಕಿದ್ದೆಲ್ಲವೂ ಕೂಡ ಅಂದ್ರೆ ಮುದ್ರಣದ್ದು, ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಬಹಳ ತುಂಬಾ ಈಸಿ ಆಗಿದೆ. ಈ ಮಿಷನ್ಗಳು, ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿರೋದ್ರಿಂದ ಬಹುಬೇಗನೆ ಲೇಔಟ್ಗೂ ಆಗ್ತಾರೆ, ವಿತಿನ್ 1 ವೀಕ್ ಮುದ್ರಣ ಆಗಿ ಪುಸ್ತಕ ಕೈ ಸೇರುತ್ತೆ ಅಷ್ಟು.
0: ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಯೋಚನೆಗಳು ಏನೇನಿದೆ ಅಂತ?
1: ನಾನೊಬ್ಬ ಪತ್ರಕರ್ತನಾಗಬೇಕು ಅನ್ನುವಂತಹ ಕನಸು ಇದ್ರೂ ಕೂಡ ಸಾಹಿತ್ಯದಲ್ಲಿ ನನ್ನನ್ನು ನಿರಂತರವಾಗಿ ಜೀವನದುದ್ದಕ್ಕೂ ತೊಡಗಿಸ್ಕೊಳ್ಬೇಕು ಎನ್ನುವಂತ ಅಭಿಲಾಷೆ ನನ್ನಲ್ಲಿದೆ. ಏನು ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಇವತ್ತು ಸಾಹಿತ್ಯ ಕೃಷಿಯನ್ನ ಮಾಡದಂತವರು, ಸಾಹಿತ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡನ್ನೂ ಉಸಿರಾಡದಂತವರು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ದಾರೆ, ಅವರೇ ನನಗೆ ಸ್ಫೂರ್ತಿ. ಹಾಗಾಗ್ಬಿಟ್ಟು ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯದಲ್ಲಿ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ನಾನು ಬರಿತಾ ಹೋಗ್ಬೇಕು. ಯಾವತ್ತೂ ಸುಮ್ಮನೆ ಕೂರ್ಬಾರ್ದು, ದಿನಕ್ಕೆ ಕನಿಷ್ಠ 1 ಪುಟವಾದರೂ 10 ಸಾಲುಗಳನ್ನಾದರೂ ತೋಚಿದ್ದನ್ನ ಗೀಚುವ ಮತ್ತು ಅದನ್ನ 4 ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗ್ಬಿಟ್ಟು ಮುಂದಿನ ಪುಸ್ತಕಗಳಿಗೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ, ಅದರ ಒಂದು ರೂಪುರೇಷ ಕೂಡ ಸಿದ್ಧಗೊಂಡಿದೆ.
0: ಸಾಮಾನ್ಯ ಬರಹಗಾರನಾಗಿ ರಾಜ್ಯಾದ್ಯಂತ ನಿಮ್ಮ ಪುಸ್ತಕವನ್ನ ಪ್ರಮೋಟ್ ಮಾಡುವಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿ?
1: ಎಸ್, ಒಳ್ಳೆ ಪ್ರಶ್ನೆ ಇದು. ನನಗೆ ಕೂಡ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಈ ಪ್ರಮೋಷನ್ ಅಂತ ಬಂದಾಗ. ಒಬ್ಬ ಯುವ ಲೇಖಕ, ಒಬ್ಬ ಸಾಮಾನ್ಯ ಬರಹಗಾರ ಈಗ ತಾನೇ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದಾನೆ, ಅವನು ಬರೀತಾನೆ, ಅವನ ಪುಸ್ತಕಗಳನ್ನ ಕೊಳ್ಳಲಿಕ್ಕೆ ಏನು ಪುಸ್ತಕ ಮಳಿಗೆಗಳು ಮುಂದೆ ಬರೋದಿಲ್ಲ. ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಯುವ ಲೇಖಕರ ಪುಸ್ತಕಗಳನ್ನ ಪುಸ್ತಕ ಮಳಿಗೆಗಳ ಖರೀದಿಸುವಲ್ಲಿ ಎಲ್ಲ ಒಂದ್ ಕಡೆ ಹಿಂದೇಟಾಗ್ತವೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕವನ್ನ ನಾನೊಂದು ರೀಲ್ ಮಾಡಿದೆ, ಇನ್ಸ್ಟಾ ರೀಲ್. ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತನೊಬ್ಬ ನನ್ನ ಪುಸ್ತಕದ 4 ಸಾಲುಗಳನ್ನ ಹೈಲೈಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟ. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅದಕ್ಕೆ ಸರಿಸುಮಾರು 6,70,000 ಓದುಗರು ಅದನ್ನ ನೋಡಿದ್ರು ಇನ್ಸ್ಟಾದಲ್ಲಿ. ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಒಳ್ಳೆ ಲೈಕ್ ಬಂತು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಪ್ರಮೋಷನ್ ಮಾಡ್ಲಿಕ್ಕೆ. ಯಾವ ಪುಸ್ತಕ ಮಳಿಗೆಯಲ್ಲಿ ಹೋದ್ರು ಕೂಡ ಪುಸ್ತಕವನ್ನ ಕೊಂಡ್ಕೊಂಡ್ರು. ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪ್ರಮೋಷನ್ ಮಾಡ್ತಾ ಬಂದೆ, ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಪುಸ್ತಕದ ಬಗ್ಗೆ ಚಿತ್ರಗಳನ್ನ ವಿಡಿಯೋಗಳನ್ನ ನಿರಂತರವಾಗಿ ಬಿತ್ತರಿಸಿದೆ. ಅದು ಓದುಗರಿಗೆ ತಲುಪ್ತು, ಪುಸ್ತಕದಲ್ಲಿನ ಕೆಲ ಸಾಲುಗಳು ಓದುಗರಿಗೆ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಪ್ರಮೋಷನ್ ಅತಿ ಸುಲಭವಾಗಿ ಆಯ್ತು ನನ್ನ ವಿಚಾರದಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಪುಸ್ತಕ ಮಳಿಗೆಯವರಿಗೆ ಥ್ಯಾಂಕ್ಸ್ ಹೇಳ್ತೇನೆ.

0: ಸೊ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ?
1: ಎಸ್, ಖಂಡಿತವಾಗಿಯೂ ಒಬ್ಬ ಬರಹಗಾರನಿಗೆ ಅವನ ಅಕ್ಷರಗಳು ಪುಸ್ತಕದ ರೂಪ ಪಡೆದು ಓದುಗರ ಮನಸ್ಸು ತಲುಪಿ ಓದುಗರ ಬಾಯಲ್ಲಿ ಬರುವ ಮಾತುಗಳಿವೆಯಲ್ಲ, ಅದು ಕೊಟ್ಟಷ್ಟು ಖುಷಿ ಒಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಹೈಲೈಟ್ ಮಾಡಿ ಹಾಕಿದ್ದಕ್ಕೆ ಬ್ರೋ ನೆಕ್ಸ್ಟ್ ಪೇಜ್ ಹಾಕಿ ಬ್ರೋ ಅಂತ ಕಮೆಂಟ್ ಮಾಡದಂತವ್ರು ಇದಾರೆ. ಅವರಿಗೆ ಪರ್ಸನಲ್ ಆಗಿ ಅವರು ವಾಟ್ಸ್ಆಪ್ ನಂಬರ್ ತರಿಸಿಕೊಂಡು ನನ್ನ ಪುಸ್ತಕದ ಅಷ್ಟು ಲೇಖನವನ್ನ ಅವರಿಗೆ ವಾಟ್ಸ್ಆಪ್ ಮಾಡಿದ್ದಂತದ್ದು ಇದೆ, ಆ ಲೇಖನದ ಅಷ್ಟು ಪೇಜ್ ಗಳನ್ನ. ಹಾಗಾಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಲೈಕ್ಸ್ ಇದೆ, ಆ ಖುಷಿ ಖಂಡಿತವಾಗಿಯೂ ನನಗಿದೆ. ಇನ್ನು ಕೂಡ ದೀಕ್ಷಿತ್ ನಾಯರ್ ಒಬ್ಬ ಯುವ ಲೇಖಕ ಮತ್ತು ಪತ್ರಕರ್ತ, ಅವರು ಕೂಡ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ. ಆಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ನನಗೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ.
0: ಸೊ ನೀವು ಈಗ ಒಂದು ರೀಲ್ ಬಗ್ಗೆನೆ ಮಾತಾಡಿದ್ರಿ, ನಿಮ್ಮ ಪುಸ್ತಕದಲ್ಲಿ 29 ಲೇಖನಗಳಿದ್ರು ಅದರಲ್ಲಿ ಒಂದೇ ಲುಕ್ ಗೆ ಬಿದ್ರೆ ಹೇಗೆ ಅನ್ನುವಂತ ಒಂದು ಲೇಖನ ಬಹಳ ಜನರಿಗೆ ಇಷ್ಟವಾಗಿದೆ. ಅದರಲ್ಲಿ ಸಾಲು ಒಂದು, ಇಂದು ಹುಡುಗರು ಹುಡುಗಿಯರನ್ನ ಹುಡುಕುತ್ತಿಲ್ಲ, ತಮ್ಮ ಖಾಲಿತನವನ್ನ ಒಂಟಿತನದ ಭಾವನೆಯನ್ನ ತುಂಬುವ ವಸ್ತುವನ್ನ, ನನಗೂ ಒಬ್ಬ ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ನೋ ಕನಸಿನ ಕೊರತೆಯನ್ನ ನೀಗಿಸುವ ಮಾಯೆಯನ್ನ ಹುಡುಕುತ್ತಿದ್ದಾರೆ. ಹುಡುಗಿಯರ ಒಂದೇ ಲುಕ್ ಗೆ ಹುಡುಗರು ಬಿದ್ದರೆ ಅದು ಪ್ರೇಮವಲ್ಲ, ಅದು ನಮ್ಮ ಕಣ್ಣುಗಳ ಸೋಲು. ಸೊ ಇದೇ ಲೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಈ ಲೈನ್ ಹಾಕಿದಂತ ಒಂದು ರೀಲ್ ಬಹಳ ಓಡಿದೆ, ಇದ್ರ ಬಗ್ಗೆ ಏನ್ ಮಾತಾಡ್ತೀರ?
1: ಅಂದ್ರೆ ಇವತ್ತು ನಾವೇನು ಕಾಲೇಜಿನ ಮೆಟ್ಟಿಲೇರಿದೀವಿ, ಕಾಲೇಜು ಕ್ಯಾಂಪಸ್ ನಿಂದ ಕಾಲೇಜು ಜೀವನ ಮುಗಿಸಿ ಹೊರ ಹೋಗ್ತಾ ಇದೀವಿ, ಯುವ ಮನಸ್ಸುಗಳು ನಾವೇನಿದೀವಿ, ನಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದ್ ಕಡೆ ಪ್ರೀತಿಯ ಕಡೆಗಿಂತಲೂ ಅಟ್ರಾಕ್ಷನ್ ಆಕರ್ಷಣೆ ಅನ್ನುವಂತದ್ದಿದೆಯಲ್ಲ, ಆ ಆಕರ್ಷಣೆಯ ತುಡಿತಕ್ಕೆ ಒಳಗಾಗ್ತಾ ಇದ್ದ. ಪ್ರೀತಿಯನ್ನ ಬಯಸ್ತಾ ಇಲ್ಲ, ಬದಲಾಗಿ ಆಕರ್ಷಣೆಯನ್ನ ಬಯಸ್ತಾ ಇದ್ದಾವೆ. ಪ್ರೀತಿ ಮಾಡ್ಲಿಕ್ಕೆ ಮನಸ್ಸು ಮನಸ್ಸುಗಳು ಅರ್ಥ ಮಾಡ್ಕೋಬೇಕು. ಆ ರೀತಿ ಆ ಒಂದು ನಾನು ನಿಟ್ಟಿನಲ್ಲಿ ಆ ಒಂದು ಲೈನ್ ಗಳನ್ನು ಬರೆದೆ, ಅದು ತುಂಬಾ ಓಡಿದೆ. ಖಂಡಿತವಾಗಿಯೂ ನಾನು ಒಬ್ಬ ಪ್ರೀತಿಸಿದವನೆ, ನನಗೂ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಖಂಡಿತವಾಗಿಯೂ ಆಸಕ್ತಿ ಇತ್ತು. ನಾನು ಕೂಡ ಇದರಲ್ಲಿ ಅನೇಕ ಬಾರಿ ಉಚ್ಚಾಟ ಆಡಿದ್ದೇನೆ, ಚಿತ್ರ ವಿಚಿತ್ರವಾದ ಸ್ಟೋರಿಗಳನ್ನ ಹಾಕೊಂಡಿದ್ದಾನೆ, ಸ್ಟೇಟಸ್ ಗಳನ್ನ ಹಾಕೊಂಡಿದ್ದಾನೆ. ನನ್ನ ಮೊದಲ ಪ್ರೇಮ ವಿಫಲ ಪ್ರೇಮ ಅದು, ನಾನು ಫಸ್ಟ್ ಲವ್ ಮಾಡಿದ್ದು ಅದು ಲವ್ ಫೇಲ್ಯೂರ್. ನಾನು ಹೇಳ್ಕೊಂಡಿಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ, ಹೇಳ್ಕೊಳ್ಳುವಂತಹ ಸನ್ನಿವೇಶನೂ ಇರಲಿಲ್ಲ, ಹಾಗಾಗ್ಬಿಟ್ಟು ನಾನು ಹೇಳ್ಕೊಳ್ಳಿಲ್ಲ. ಅದು ಎಲ್ಲ ಒಂದ್ ಕಡೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಆಗಿ ಉಳಿತು. ಹಾಗಾಗ್ಬಿಟ್ಟು ನಾವೆಲ್ಲ ಒಂದ್ ಕಡೆ ಆಕರ್ಷಣೆಗೆ ಒಳಗಾಗ್ತಾ ಇದೀವಿ, ಮುಂದಿನದ್ದನ್ನ ಯೋಚನೆ ಮಾಡ್ತಿಲ್ಲ ಅಂತ ಅನಿಸ್ತು, ಹಾಗಾಗಿ ಬರ್ದಿದ್ದು.
0: ನೀವು ನಿಮ್ಮ ಅನುಭವಗಳನ್ನೇ ಹಾಗಾದ್ರೆ ಬರಹವಾಗಿ ಪುಸ್ತಕವಾಗಿಸಿದ್ದೀರಾ ಅಂತ?
1: ಖಂಡಿತ ಹೌದು, ಅನುಭವಗಳು ಬಿಟ್ರೆ ಅಲ್ಲಿ ಬೇರೆ ಏನು ಇಲ್ಲ. ಅನುಭವಗಳು ಯಾವಾಗ ನಮ್ಮಲ್ಲಿ ಪಕ್ವವಾಗ್ತವೆ, ನಮ್ಮಲ್ಲಿ ಅನುಭವದ ಇಟ್ಟಿಗೆ ಗೂಡು ಯಾವಾಗ ಸುಡುತ್ತೆ, ಅದು ಸುಟ್ಟು ಕಸುವಾಗುತ್ತೆ, ಆಗ ಬರಹ ಗಟ್ಟಿಯಾಗುತ್ತೆ. ನಮ್ಮ ಅನುಭವಗಳು ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಬರವಣಿಗೆ ನಮ್ಮನ್ನ ವೃದ್ಧಿಸಿಕೊಂಡು ನಮ್ಮನ್ನ ಬರವಣಿಗೆಯಲ್ಲಿ ತೊಡಗಿಸುತ್ತೆ. ಹಾಗಾಗ್ಬಿಟ್ಟು ಅನುಭವಗಳು ಮಾಗಿದಷ್ಟು ಪುಸ್ತಕ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವತಃ ನಂಬಿದ್ದೀನಿ. ಅನುಭವಗಳ ಮೂಲಕ ಒಂದಷ್ಟು ಕಾಲ್ಪನಿಕತೆಯನ್ನು ಸೃಷ್ಟಿಸಿಕೊಂಡು ಪುಸ್ತಕವನ್ನು ಹೊರತಂದಿದ್ದೀನಿ.
0: ಮಿಡಲ್ ಕ್ಲಾಸ್ ಮೇನಿಯ, ಈ ಪುಸ್ತಕದ ವಸ್ತು ಏನು ಮತ್ತೆ ಈ ಪುಸ್ತಕವನ್ನ ಯಾಕೆ ಜನರು ತಕೊಂಡು ಓದ್ಬೇಕು ಅಂತ?
1: ಫಸ್ಟ್ ಪುಸ್ತಕದ ಒಂದು ಇದನ್ನ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ 29 ಲೇಖನಗಳಲ್ಲಿ 7 ಅಂಕಣಗಳೇನಿದಾವೆ, ಕ್ರೀಡಾ ಅಂಕಣಗಳು, ಅವು ಕೂಡ ಮಧ್ಯಮ ವರ್ಗದ ಜೀವಿಗಳ ಅಂದ್ರೆ ಜನರ, ಯುವಕರ, ಯಾರು ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬ್ಯಾಟ್ ಹಿಡಿದು ಮೈದಾನದಲ್ಲಿ ತನ್ನ ಬೆವರಿನ ಶ್ರಮವನ್ನು ಹರಿಸಿ ಏನು ಒಂದು ಉಜ್ವಲವಾದಂತಹ ಬದುಕನ್ನ ಕಟ್ಕೊಂಡ್ರು ಅಂತವರ ಕತೆ 7 ಇದಾವೆ. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮಧ್ಯಮ ವರ್ಗದ ಜೀವಿಗಳ ಬದುಕು ಬವಣೆ, ಅವರ ತಲ್ಲಣ ವಿಪ್ಲವಗಳನ್ನ, ಅವರ ದಿನನಿತ್ಯದ ಬದುಕಿನಲ್ಲಿ ಅವರು ಅನುಭವಿಸಲಿರುವ ಮತ್ತು ಅನುಭವಿಸಿದಂತಹ ಮತ್ತು ಇಂದಿಗೂ ಅನುಭವಿಸುತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ, ವಿಚಾರಧಾರೆಗಳನ್ನ ಈ ಪುಸ್ತಕ ವಸ್ತು ಮಾಡಿಕೊಂಡಿದೆ, ತನ್ನ ಕಥಾ ವಸ್ತು ಮಾಡಿಕೊಂಡಿದೆ. ಅಲ್ಲಿರುವಂತಹ ಅಷ್ಟೂ ಲೇಖನಗಳು ಅದು ಕೇವಲ ಒಂದು ಮೋಟಿವೇಶನಲ್ ಕೈಪಿಡಿ ಅಂತ ಯಾರು ಭಾವಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಸುಮಾರು ಜನ ನನಗೆ ಹೇಳಿದ್ದಾರೆ, ನೈಜ ಚಿತ್ರಣ ಯಾಕೆ ಕೊಡ್ತಿದ್ದೀನಿ, ಅಲ್ಲಿ ಉದಾಹರಣೆಗಳು ತುಂಬಾ ಹೇಳಿದ್ದೀನಿ. ಒಬ್ಬ ಓದುಗನಿಗೆ ಉಪದೇಶ ಕೊಡೋದಕ್ಕಿಂತ ಉದಾಹರಣೆ ಕೊಟ್ಟಾಗ ಅದು ಅವನ ಮನಸ್ಸಿಗೆ ತಾಕತ್ತೆ. ಹಾಗಾಗ್ಬಿಟ್ಟು ಉದಾಹರಣೆಗಳ ಮೂಲಕ ವಿವರಣಾ ಸಹಿತವಾಗಿ ನಾನು ಆ ಪುಸ್ತಕದಲ್ಲಿ ನನ್ನ ಮಿಡಲ್ ಕ್ಲಾಸ್ ಬದುಕಿನ ನಾನು ಕಂಡುಂಟಂತಹ ನೋವು ನಲುವುಗಳು ಮತ್ತು ಅನುಭವಿಸಿದಂತಹ ನೋವನ್ನ ಮಿಕ್ಸ್ ಮಾಡಿ ಬರೆದಿರುವಂತದ್ದು. ಇನ್ನೊಂದು, ಈ ಪುಸ್ತಕವನ್ನು ಯಾಕೆ ಕೊಂಡು ಓದಬೇಕು ಅಂತ. ಎಸ್, ಖಂಡಿತವಾಗಿ ಈ ಪುಸ್ತಕ ನಾನು ಯುವ ಮನಸ್ಸುಗಳಿಗೆ ಅಂತಂದ್ರೆ ಯಾರು ಈಗಷ್ಟೇ ಕಾಲೇಜಿನ ಮೆಟ್ಲತ್ತಿದ್ದಾರೆ, ಕಾಲೇಜಿಂದ ಹೊರ ಹೋಗ್ತಿದ್ದಾರೆ, ಈಗಷ್ಟೇ ಮದುವೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ತಾರೆ, ಈಗಷ್ಟೇ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಗೆ ಈ ಪುಸ್ತಕ ಬಹಳ ಆಪ್ತವಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಇವರೆಲ್ಲರ ಒಂದು ನೋವು ನಲಿವುಗಳು ಕೂಡ ಅಲ್ಲಿದಾವೆ. ಒಬ್ಬ ಮಿಡಲ್ ಕ್ಲಾಸ್ ಮದುವೆ ಅಂತ ಒಂದಿದೆ, ಒಬ್ಬ ಮಧ್ಯಮ ವರ್ಗದ ಹುಡುಗ ಮದುವೆಯಲ್ಲಿ ಅನುಭವಿಸುವಂತಹ, ಮದುವೆಯಲ್ಲಿ ಅವನಿಗೆ ಎದುರಾಗುವಂತಹ ಸಂದಿಗ್ಧ ಸನ್ನಿವೇಶ ಪರಿಸ್ಥಿತಿ, ಅದಾದ್ಮೇಲೆ ಮಹಾನಗರ ಮನೋಜ ಅಂತ ಇದೆ. ಬೆಂಗಳೂರು ಎನ್ನುವಂತಹ ಒಂದು ಜೀವನದಲ್ಲಿ ಅಲ್ಲಿ ಬೇರೆದ್ದೇ ಪ್ರಪಂಚ ಬೆಂಗಳೂರು. ಅಲ್ಲಿ ದುಡ್ಡು ಮಾಡ್ತೀವಿ, ಇನ್ನೇನ್ ಮಾಡ್ತೀವಿ, ಅದು ಬೇರೆ, ದುಡ್ಡು ಮಾಡೋದ್ ಪಕ್ಕಕ್ಕೆ ಇಡೋಣ. ಬಟ್ ಬೆಂಗಳೂರು ಕಲಿಸಿದಷ್ಟು ಬದುಕನ್ನ ಅಷ್ಟು ಸಲೀಸಾಗಿ ಬೇರೆ ಯಾವ ಯೂನಿವರ್ಸಿಟಿನೂ ನಮಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಜನರನ್ನ ಹೊಟ್ಟೆ ಇಚ್ಚುಕಿಕೊಂಡು ನರಳುವಂತವರನ್ನ ನಾನು ನೋಡಿದ್ದೇನೆ. ಹಾಗಾಗ್ಬಿಟ್ಟು ಅಂತವರೆಲ್ಲರ ಕಥೆಗಳನ್ನ, ಬದುಕು ಬವಣೆಗಳನ್ನ ಏನ್ ಹೊಂದಿದೆ ಈ ಪುಸ್ತಕ. ಈ ಪುಸ್ತಕವನ್ನ ತಗೊಂಡು ಓದಿದಾಗ ಮಿಡಲ್ ಕ್ಲಾಸ್ ಜಗತ್ತೇನಿದೆ, ಮಿಡಲ್ ಕ್ಲಾಸ್ ಬದುಕು ಏನಿದೆ, ಮಧ್ಯಮ ವರ್ಗದ ಜೀವಿಗಳೇನಿದ್ದಾರೆ, ಅವರ ಕಥೆಗಳಿದಾವೆ, ಅದು ಓದುಗರಿಗೆ ಆಪ್ತವಾಗುತ್ತೆ, ಇಷ್ಟವಾಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕವನ್ನ ಓದುಗರು ಕಣ್ಣಿಗೆ ಹೊತ್ಕೊಂಡು ಓದ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ನನಗೆ ಎಲ್ಲ ಒಂದ್ ಕಡೆ ಕನಸಾಗಿತ್ತು, ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓ ನಾನು ಬರೆದ್ರು ಓದ್ತಾರೆ ಎನ್ನುವಂತಹ ಭಾವನೆ ಬಂದಿದೆ.
0: ಸೊ ನಿಮ್ಮ ರೀತಿಯಲ್ಲಿಯೇ ಪುಸ್ತಕ ಬರೀಬೇಕು, ಲೇಖಕನಾಗಬೇಕು ಅನ್ನುವಂತ ಕನಸುಗಳನ್ನ ಕಾಣ್ತಾರಲ್ವಾ, ಸೊ ಅಂತ ಯುವ ಬರಹಗಾರರಿಗೆ ಏನ್ ಹೇಳ್ತೀರಾ?
1: ಬರೆದದ್ದನ್ನ ನಾವು ಚಡಪಡಿಸ್ತೀವಿ, ಇಮಿಡಿಯೇಟ್ ಆಗಿ ಪ್ರಕಟ ಆಗ್ಬೇಕು. ಅದು ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು, ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಬೈಲೈನ್ ಒಂದಿಗೆ ಬರಬೇಕು. ಅದು ತಪ್ಪು. ಆಕ್ಚುಲಿ ನನಗೆ ಸುಮಾರು ಜನ ಹೇಳಿರುವಂತದ್ದು ಯಾಕೆ ಅಂತಂದ್ರೆ, ಒಂದೇ ಹೊಡೆ ಬರವಣಿಗೆ ಒಂದೇ ಒಂದು ಸಲಿಗೆ ನಾವು ಫಸ್ಟ್ ಏನ್ ಬರಿತೀವಲ್ಲ ಅಷ್ಟು ಆ ಬರವಣಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸ್ವತಃ ನಂಬ್ತೇನೆ. ಒಂದು ಬರವಣಿಗೆಯನ್ನ ಬರೆದು ಒಂದು ಆರ್ಟಿಕಲ್ ಅನ್ನ ಬರೆದು ಆ ಪದಗಳನ್ನ ಒಡಿಬೇಕು, ಪದಕ್ಕೆ ಭಾವವನ್ನ ತುಂಬಬೇಕು, ಪದಕ್ಕೆ ಪದ ಕಟ್ಟಬೇಕು, ವಾಕ್ಯ ಸೇರಿಸಿ ಅಲ್ಲೊಂದು ರಚನೆ ರೂಪ ಕೊಡಬೇಕು. ಅದು ಆಗ ಮಾತ್ರ ಬರಹ ಗಟ್ಟಿಯಾಗುತ್ತೆ, ಓದಿಸ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಬರೆದದ್ದನ್ನ ಇಮಿಡಿಯೇಟ್ ಪ್ರಕಟ ಆಗಬೇಕು, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರಬೇಕು, ನಮ್ಮ ಬರಹವನ್ನ ನಾಳೆ ತುಂಬಾ ಜನ ಓದಬೇಕು. ಈ ರೀತಿ ಯಾವಾಗ ಮಹತ್ವ, ಅದನ್ನು ಹೇಳಿದೀನಿ ನಾನು ಮಹತ್ವಾಕಾಂಕ್ಷೆಗಳ ಬಗ್ಗೆ, ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಬರಹ ಬರೀಬಾರ್ದು. ಯಾರೋ ಓದಬೇಕು, ರಿಪ್ಲೈ ಮಾಡಬೇಕು, ನಾನು ಒಂದು ಲೆಟರ್ ಟು ದ ಎಡಿಟರ್ ಬರಿತೀನಿ ಅದಕ್ಕೆ ನನಗೆ ರಿಪ್ಲೈ ಬರಬೇಕು, ಅದರಿಂದ ಕೆಲಸ. ಆ ರೀತಿಯಾದಂತಹ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರೆದ್ರೆ ಅಲ್ಲಿ ಬರವಣಿಗೆ ಗಟ್ಟಿಯಾಗಲ್ಲ, ಬರವಣಿಗೆ ಓದುಗನ ಮನಸ್ಸನ್ನ ಸ್ಪಷ್ಟವಾಗಿ ತಲುಪಲ್ಲ. ಆಗ್ಬಿಟ್ಟು ಅದೆಲ್ಲವನ್ನೂ ಕೂಡ ಬಿಟ್ಟು ಬರೆದಂದೇ ಮತ್ತೆ ಮತ್ತೆ ತಿದ್ದಿ ತೀಡಿ ಅದಕ್ಕೊಂದು ರೂಪ ಕೊಟ್ಟು ಪದೇ ಪದೇ ಓದಿದಾಗ ಚೇಂಜಸ್ ಗೊತ್ತಾಗುತ್ತೆ, ಎಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ. ಹಾಗ್ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ, ಅದನ್ನ ನಾನು ಕೂಡ ಮಾಡ್ತಾ ಬಂದಿದೆ.
0: 29 ಲೇಖನವನ್ನ ಬರೀಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ನೀವು?
1: ನನಗೆ 29 ಲೇಖನಗಳ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ನನ್ನ ಕಣ್ಣು ಮುಂದೆ 100-150 ಲೇಖನಗಳ ಕಾನ್ಸೆಪ್ಟ್ ಇತ್ತು, ವಿಚಾರಗಳಿತ್ತು. ಮಧ್ಯಮ ವರ್ಗದ ಜೀವ, ನಾನು 100-150 ಪಟ್ಟಿ ಮಾಡಿ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದನ್ನ ಪುಸ್ತಕಕ್ಕೆ ಹಾಕಬೇಕು, ಯಾವುದನ್ನ ಬೇಡ ಅನ್ನುವಂಥದ್ದನ್ನ ಅಳೆದು ತೂಗಿ ಲೆಕ್ಕ ಹಾಕಿ 29 ಲೇಖನಗಳನ್ನ ಆಯ್ದುಕೊಂಡೆ. ಸುಮಾರು ಕತೆ ಇತ್ತು, ಮಧ್ಯಮ ವರ್ಗದ ಜೀವಿಗಳ ಬದುಕು, ಒಬ್ಬ ಕ್ರಿಕೆಟರ್ ಕತೆ ಇತ್ತು, ಒಬ್ಬ ಅಂಗವಿಕಲೆ ಬದುಕನ್ನ ಕಟ್ಕೊಂಡಂತ ಕತೆ ಇತ್ತು. ನಾನು ಖಂಡಿತವಾಗಿಯೂ ಫೋನ್ ಮಾಡಿದ್ದೇನೆ ಅವರಿಗೆ, ಕೇಳಿದ್ದೀನಿ, ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಬರ್ಕೊಳ್ಳುವಾಗ ನನ್ನ ಪುಸ್ತಕ ತೊಯ್ಯುವಷ್ಟು ಹತ್ತಿದ್ದೀನಿ, ಆ ನನ್ನ ಕಣ್ಣೀರು ಆ ಪುಸ್ತಕದ ಮೇಲೆ ಬಿದ್ದಿದೆ. ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಫೋನ್ ಮಾಡಿ ನೀವು ಏನ್ ಮಾಡ್ತಿದ್ದೀರಿ ಏನು ಅಂತ ವಿಚಾರಿಸುವಾಗ ಅವರು ಬದುಕಿನ ಕತೆಗಳನ್ನ ಹೇಳುವಾಗ ತುಂಬಾ ನನಗೆಲ್ಲ ಒಂದ್ ಕಡೆ ಬೇಸರ ಅನ್ಸಿದ್ದು ಇದೆ. ಯಾವ ವ್ಯಕ್ತಿ ಯಾವ ಬರಹ ನನ್ನ ಮನಸ್ಸಿನ ಕದ ತಟ್ತೋ ಅಂತಹ ಲೇಖನಗಳನ್ನ ಮಾತ್ರ ನಾನು ಆಯ್ಕೊಂಡೆ. ತಿಥಿಯೂಟ ಮತ್ತು ಅವಳು ಅನ್ನುವಂಥ ಒಂದು ಲೇಖನ ಇದೆ, ಆ ಲೇಖನವನ್ನ ನಾನು ದುಃಖಿಸಿ ಹತ್ತಿದ್ದೇನೆ ಆ ಲೇಖನ ಬರೆಯುವಾಗ, ಮತ್ತೆ ಫೋನ್ ಮಾಡಿ ಆ ಹುಡುಗಿಯ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಾಗ. ನಾನು ಯಾವುದನ್ನು ಕೂಡ ಇಲ್ಲಿ ಬರಿಬೇಕು ಅಂತ ನಾನೇ ಸ್ವತಃ ಇಮ್ಯಾಜಿನ್ ಮಾಡ್ಕೊಂಡು, ಕಂಪ್ಲೀಟ್ ಇಮ್ಯಾಜಿನೇಷನ್ ಇಲ್ಲ ಅಲ್ಲಿ, ಎಲ್ಲವೂ ಕೂಡ ಒಬ್ಬೊಬ್ಬರ ಕತೆ. ಅದು ಒಂದೊಂದು ಲೇಖನ ಒಬ್ಬೊಬ್ಬರ ಜೀವನವನ್ನ ಒಬ್ಬರ ಜೀವನ ಕಥೆಯನ್ನ ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನನಗೆ ಅದು ಸವಾಲಾಯ್ತು, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಬಿಡಬೇಕು ಅಂತ. ಕೊನೆಗೆ ನನಗೆ ಕನ್ಫ್ಯೂಷನ್, ಹೋ ಅದಾಕಿದ್ರೆ ಚೆನ್ನಾಗಿ, ಇದಾಕಿದ್ರೆ ಚೆನ್ನಾಗಿ, ಇದನ್ನ ಕಣ ಅದನ್ನ ಕಣ ಅದನ್ನ ಕಣ ಇದನ್ನ. ಬಟ್ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ 29 ಲೇಖನಗಳನ್ನ ಆಯ್ದು ಪುಸ್ತಕಕ್ಕೆ ಹಾಕದೆ. ಇನ್ನು ತುಂಬಾ ಅಷ್ಟು ಆಗ್ಬೋದಿತ್ತು, ಬಟ್ ಹಣಕಾಸಿನ ವಿಚಾರ ಇದೆಯಲ್ಲ, ದುಡ್ಡಿನ ವಿಚಾರ, ಅಷ್ಟು ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ದುಡ್ಡು ಬಹಳ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆಗ್ಬಿಟ್ಟು 29 ಲೇಖನಗಳನ್ನ ಮಾತ್ರ ಅದ್ರೊಳಗೆ ಹಾಕುತ್ತೆ.
0: ಒಬ್ಬ ಯುವ ಬರಹಗಾರನಾಗಿ, ಸೊ ಈಗ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ, ಸೊ ಯಾವ ರೀತಿಯ ಬಜೆಟ್ ಪ್ಲಾನ್ ಗಳೆಲ್ಲ ಹೇಗಾಯ್ತು ಪುಸ್ತಕವನ್ನ ಹೊರ ತರಬೇಕಾದ್ರೆ?
1: ಜಗತ್ತಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ, ಮನೆಯ ಉದಾಸಲಿನಿಂದ ಹೊರಗಡೆ ಕಾಲಿಟ್ರೆ ನಮಗೆ ದುಡ್ಡು ಬೇಕು. ಆಗಿಬಿಟ್ಟು ಬರವಣಿಗೆನು ಕೂಡ ಅದರಿಂದ ಏನು ಹೊರತಾಗಿಲ್ಲ, ಬರವಣಿಗೆಗೆ ಒಂದಷ್ಟು ದುಡ್ಡು ಬೇಕಾಗತ್ತೆ. ಪತ್ರಿಕೆಗೆ ಬರೆಯೋದ್ ಬೇರೆ, ಅಂಕಣಗಳನ್ನ ಬರೆಯೋದ್ ಬೇರೆ, ವೆಬ್ಸೈಟ್ಗಳಿಗೆ ಬರೆಯೋದ್ ಬೇರೆ, ಬಟ್ ಪುಸ್ತಕ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಅಂತ ಬೇಕಾಗತ್ತೆ. ಪ್ರಕಾಶಕರು ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಪುಸ್ತಕ ಪ್ರಕಾಶಕರು ಇದ್ರೆ ಅವರೊಂದಷ್ಟು ದುಡ್ಡು ಹಾಕ್ತಾರೆ, ನಾವು ಅದಕ್ಕೆ ಪ್ರಮೋಷನ್ ಮಾಡಿ ಅವರಿಗೆ ಒಂದಷ್ಟು ಮಾರಾಟ ಆಗೋ ರೀತಿ ಮಾಡಿದ್ರೆ, ಚೆನ್ನಾಗಿ ಬರೆದ್ರೆ ಅಷ್ಟು ಸಮಸ್ಯೆ ಆಗಲ್ಲ. ಈಗ ನಂತರ ಯುವ ಬರಹಗಾರಿರ್ತಾರಲ್ಲ, ಅವರ ಪುಸ್ತಕವನ್ನು ಪ್ರಕಾಶನೆ ಮಾಡಲಿಕ್ಕೆ ಯಾರು ಮುಂದೆ ಬರಲ್ಲ, ಅಂಥವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗ್ಬಿಟ್ಟು ಇವತ್ತು ಪೇಜ್ಗಳ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಕಲಾವಿದರು ಕೂಡ ಇವತ್ತು ಒಂದು ಮುಖಪುಟ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ 3,500-4,000 ಬೇಕು. ಪುಸ್ತಕ ಒಂದು 500 ಕಾಪಿ ಪುಸ್ತಕ ಮಾಡಲಿಕ್ಕೆ ಒಂದು 35,000-40,000 ದುಡ್ಡು ಬೇಕು. ಹಾಗಾಗ್ಬಿಟ್ಟು ಫಿನಾನ್ಷಿಯಲಿ ಏನು ಅಂತಂದ್ರೆ, ನಾನು ಕೊಡೋ ಸಣ್ಣ ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ದುಡ್ಡು ನಿಮ್ಮ ಹತ್ರ ಇದೆಯಾ, ಪುಸ್ತಕಕ್ಕೆ ಆಗುವಷ್ಟು ದುಡ್ಡು ಇದೆಯಾ, ಟೈಟ್ ಆಗಿ ತುಂಬಾ ಬಜೆಟ್ ಪ್ಲಾನ್ ಮಾಡಿ, ಯಾವ್ಯಾವದಕ್ಕೆ ಎಷ್ಟೆಷ್ಟು, ಪುಸ್ತಕ ಪ್ರಕಟಣೆಗೆ ಎಷ್ಟು, ನಾನು ಪ್ರಮೋಷನ್ಗೆ ಎಷ್ಟು ಎತ್ತಿಡಬೇಕು, ಕವರ್ ಪೇಜ್ಗೆ ಎಷ್ಟಾಗುತ್ತೆ, ಆ ರೀತಿಯಾದಂಥ ಪ್ಲಾನ್ ಮಾಡಿ ಪುಸ್ತಕವನ್ನು ಹೊರತಂದ್ರೆ ತುಂಬಾ ಅಂದ್ರೆ ಫಿನಾನ್ಷಿಯಲಿ ಶಿಸ್ತಿರಬೇಕು, ಆರ್ಥಿಕ ಶಿಸ್ತಿರಬೇಕು. ಪುಸ್ತಕವನ್ನ ಎಲ್ಲ ಒಂದ್ ಕಡೆ ಒಂದು ಪ್ರಾಪರ್ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ಓದುಗರಿಗೆ ತಲುಪಿಸಬಹುದು ಅಂತ ನನಗೆ ಅನ್ಸುತ್ತೆ. ಅದು ಏನು ಕಷ್ಟ, ಪಬ್ಲಿಷರ್ ಇದ್ರೆ ಕಷ್ಟ ಆಗಲ್ಲ, ಬಟ್ ಸ್ವಪ್ರಕಾಶನ ಇದ್ದಾಗ ಈ ರೀತಿಯಾದಂತಹ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ.
0: ಸೊ ಯುವ ಮನಸ್ಸುಗಳು ನಿಮ್ಮ ಬರವಣಿಗೆಗೆ ಅಭಿಮಾನಿಗಳಾಗಿ ಆ ರೀತಿ ಯಾವ ರೀತಿಯಾದರೂ ರೆಸ್ಪಾನ್ಸ್ಗಳು ಬಂದಿದ್ಯಾ?
1: ಇತ್ತೀಚೆಗೆ ಓದುಗರೊಬ್ರು ಹೇಳ್ತಾ ಇದ್ರು, ಏನು ಅಂತಂದ್ರೆ ಇನ್ನು ಮೊನ್ನೆ ತಾನೇ ಓದ್ ಮುಗಿಸಿದ್ದಾರೆ ಪುಸ್ತಕವನ್ನ, ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂದ್ರೆ ವಿವರಣಾ ಸಹಿತವಾಗಿ, ವಿವರಣೆ ಶೈಲಿ ಆಗಿರ್ಬೋದು, ಉದಾಹರಣೆ ಸಹಿತ ವಿವರಣೆ ಆಗಿರ್ಬೋದು, ಉಪದೇಶವನ್ನ ನೀಡದೆ ಬರೀ ಉಪದೇಶವನ್ನ ಉದಾಹರಣೆಯನ್ನ ಎರಡು ಒಟ್ಟೊಟ್ಟಾಗಿ ಇನ್ನು ರಸವತ್ತಾಗಿ ಅಕ್ಷರ ರೂಪ ಕೇಳಿಸಿ ಕಳಿಸಿದ್ರೆ ಅದು ತುಂಬಾ ಇಷ್ಟ ಆಯ್ತು ನಮಗೆ. ಅದರಲ್ಲೂ ಎಸ್ಪೆಷಲಿ ಒಂದೇ ಲುಕ್ಕಿಗೆ ಬಿದ್ದರೆ ಹೇಗೆ ಎನ್ನುವಂತಹ ಲೇಖನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ. ಅದೆಲ್ಲರೂ ಸ್ಟೇಟಸ್ ಸ್ಟೋರಿಗಳು ಹಾಕೋತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಿದೆ, ನನ್ನ ಕಮೆಂಟ್ ನಲ್ಲಿ ಯುದ್ಧ ನಡೆಯುತ್ತೆ. ಕೆಲವರು ಇದು ಪಾರ್ಶಿಯಲಿ ಕರೆಕ್ಟ್ ಅಂತಾರೆ, ಇನ್ನು ಕೆಲವರು ನೀವು ಎಲ್ಲರನ್ನು ಜನರಲೈಸ್ ಮಾಡಿ ಹೇಗೆ ಹೇಳ್ತೀರಾ ಅಂತಾರೆ, ಇನ್ನು ಕೆಲವರು ಅವರವರೇ ಕಿತ್ತಾಡ್ತಾರೆ. ಖಂಡಿತವಾಗಿಯೂ ಇದು ನಿಜ ಅಂತ ಕೆಲವರು ಹೇಳ್ತಾರೆ. ಆ ಕಿತ್ತಾಟವನ್ನ ನೋಡಿದಾಗ ಬರ್ದದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗೆ ಅನ್ಸುತ್ತೆ.
0: ಮಿಡಲ್ ಕ್ಲಾಸ್ ಮೇನೆ ನಿಮ್ಮ ಕನಸಿನ ಪುಸ್ತಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಎಷ್ಟು ಖುಷಿ ಇದೆ ಪುಸ್ತಕವನ್ನ ಬಿಡುಗಡೆಗೊಳಿಸಿರೋದು.
1: ತುಂಬಾ ಖುಷಿ ಇದೆ, ಅದು ನನ್ನ ನಿರಂತರ ತಪಸ್ಸು, ಒಂದು ವರ್ಷಗಳ ನಿರಂತರ ಹೋರಾಟ ತಪಸ್ಸು. ನಾನು ತುಂಬಾ ಒಂದು 9 ತಿಂಗಳು ನನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೆ, ಅದನ್ನ ಬರೀತಾ ಪಬ್ಲಿಷ್ ಆಗುತ್ತೋ ಇಲ್ವೋ ಅಂದ್ಕೊಂಡು ಕೆಲಸ ಆಗುತ್ತೋ ಇಲ್ಲ, ಮುಂಚೆ ಹೇಳ್ಕೊಳ್ಳೋದು ಬೇಡ, ನೋಡೋಣ ಕಾಯೋಣ ಅಂತ ಹಾಗೆ ಇಟ್ಕೊಂಡೆ. ಯಾವಾಗ ಪುಸ್ತಕ ಪಬ್ಲಿಷ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಯ್ತು, ಆಗ ನಾನು ಅದನ್ನ ಬಹಿರಂಗವಾಗಿ ನನ್ನ ಪುಸ್ತಕ ಬರ್ತಿದೆ ಅಂತ ಹೇಳ್ಕೊಂಡೆ. ಖಂಡಿತವಾಗಿ ಅದು ನನಗೆ ತುಂಬಲಾರದ ಖುಷಿ ಕೊಟ್ಟಿದೆ.
0: ಸೊ ಕೊನೆಯದಾಗಿ, ಮಿಡಲ್ ಕ್ಲಾಸ್ ಮೇನಿಯಾ ಪುಸ್ತಕವನ್ನ ಜನರು ಯಾಕೆ ಓದಬೇಕು?
1: ಯಾಕೆ ಓದಬೇಕು ಅಂತಂದ್ರೆ, ಇವತ್ತು ನಾವ್ ಯಾರು ಕೂಡ, ನಾನು ಆಗ್ಲೇ ಹೇಳಿದಾಗೆ ಇದು ಮಧ್ಯಮ ವರ್ಗದ ಜೀವಿಗಳಿಗೆ, ಯಾರು ಬದುಕಿನಲ್ಲಿ ಅನುಭವಿಸಲಾರದಂತಹ ಕಷ್ಟಗಳನ್ನ ಅನುಭವಿಸಿ ಮೇಲಕ್ಕೆದ್ದು ಬಂದಿರ್ತಾರೆ ಅಂತವರಿಗೆ ತುಂಬಾ ಆಪ್ತವಾಗಿ ಈ ಪುಸ್ತಕ ಯಾರಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಯುವ ಮನಸ್ಸುಗಳು. ಯಾಕೆಂತಂದ್ರೆ ಯುವ ಮನಸ್ಸುಗಳು ಚಡಪಡಿಸ್ತಾರೆ, ಅವರ ಕಷ್ಟಗಳು, ಅವರ ಬದುಕು ಬವಣೆಗಳು, ಅವರ ತಲ್ಲಣಗಳು, ಅವರು ಅನುಭವಿಸುತ್ತಿರುವಂತಹ ದಿನನಿತ್ಯದ ಏನು ತೊಂದರೆಗಳಿರ್ತವೆ ಅವನ್ನ ಯಾರ ಬಳಿ ಕೂಡ ಹೇಳ್ಕೊಳಕಾಗಲ್ಲ, ಎದೆಯ ಭಾರವನ್ನ ಕಡಿಮೆ ಮಾಡ್ಕೊಳಕಾಗಲ್ಲ. ಅಂಥವರು ಈ ಪುಸ್ತಕನ ಓದಿ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಎನ್ನುವಂತಹ ಭರವಸೆ ನನಗಿದೆ. ಯಾಕಂದ್ರೆ ಕಷ್ಟ ಯಾರನ್ನು ಬಿಟ್ಟಿಲ್ಲ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಸವಾಲುಗಳು ಇರೋದೇ ಎದುರಿಸ್ಲಿಕ್ಕಲ್ವಾ. ಹಾಗಾಗ್ಬಿಟ್ಟು ಸಾಸಿವೆ ಕಾಳಿನ ಸವಾಲಿಗೆ ಕುಂಬಳಕಾಯಿ ಗಾತ್ರದ ಜೀವನವನ್ನ ನಾನು ತ್ಯಾಗ ಮಾಡ್ತೇನೆ ಎನ್ನುವಂತಹ ಯುವ ಮನಸ್ಸುಗಳು, ಒಂದು ಇವತ್ತು ಒಂದು PUC ರಿಸಲ್ಟ್ ಬಂದ್ರೆ ತಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರದೆ ಹೋದ್ರೆ ಇವತ್ತು ಏನೆಲ್ಲ ಘಟನೆಗಳಾಗ್ತವೆ. ನಾವು ಎಸ್ಪೆಷಲಿ ನಾವು ಜರ್ನಲಿಸಮಲ್ಲಿದ್ದು ಹುಡುಕೋತಿರ್ತೀವಿ ಎಲ್ಲೆಲ್ಲಿ ಏನಾಗಿದೆ, ರಿಸಲ್ಟ್ ಬಂದಿದೆ, ಯಾರ್ಯಾರು ಕೆರೆ ಬಾವಿ ನೋಡ್ಕೊಂಡಿದ್ದಾರೆ ಅಂತ. ಹಾಗಾಗ್ಬಿಟ್ಟು ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೋಬೇಕು. ಈ ಸವಾಲುಗಳು, ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಅನ್ಕೊಳ್ಳುವಂತಹ ಭಾವ ಓದುಗರಲ್ಲಿ ಬರಬೇಕು. ಬರಬೇಕು ಅಂತಾನೆ ನಾನು ಬರೆದಿರೋದು. ಆ ಭಾವ ಓದುಗನಲ್ಲಿ ಬಂದ್ರೆ ನಿಜಕ್ಕೂ ನಾನು ಬರೆದದಕ್ಕೂ ಸಾರ್ಥಕ ಆಯ್ತು ನಾನು ಅಂತ ನಾನು ಅನ್ಕೊಳ್ತೇನೆ. ಅದಕ್ಕಾಗಿ ಪುಸ್ತಕವನ್ನ ಯುವ ಮನಸ್ಸುಗಳು ಓದ್ಬೇಕು ಅಂತ ನಾನು ಕೇಳ್ತೇನೆ.
0: ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಹೊರತಂದು ಎಲ್ಲ ಯುವ ಬರಹಗಾರರಿಗೆ ಓದುಗಾರರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬರವಣಿಗೆ ಕೃಷಿ ಹೀಗೆ ಸಾಗಲಿ, ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೆದು ಹೊರತರುವಂತಾಗಲಿ ಅಂತ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕವನ್ ಅವರೇ.

0: ನಲ್ಮೆಯ ಕೆಳಗು ಮಿತ್ರರಿಗೆ ಆತ್ಮೀಯ ನಮಸ್ಕಾರ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನವೆಂಬರ್ ತಿಂಗಳು ಅಂದ್ರೆ ಕನ್ನಡದ ಹಬ್ಬ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದು ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ನಮ್ಮೊಂದಿಗೆ ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು. ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು ಓರ್ವ ಸೂಕ್ಷ್ಮ ಸಂವೇದನೆಯುಳ್ಳ ಕನ್ನಡದ ಕತೆಗಾರ, ಅಪರೂಪದ ಒಳನೋಟಗಳುಳ್ಳ ವಿಮರ್ಶಕರೆಂದೇ ಅವರು ಪ್ರಸಿದ್ಧರು. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಪ್ರಬಂಧ ಮಂಡನೆ ಮಾಡಿರುವ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಯೋಜಿಸಿದ ಸಮಾವೇಶದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದವರು. ಅವರೊಂದಿಗೆ ಈಗ ನಾವು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಎಲ್ಲ ಕನ್ನಡ ಕೇಳುಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ.
0: ಸರ್, ಈಗ ಮೊದಲನೇದಾಗಿ ಕನ್ನಡದ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಮಾತನಾಡುವುದಾದ್ರೆ,
1: ಈ ಸಂದರ್ಭದಲ್ಲಿ ಕನ್ನಡದ ಸ್ಥಿತಿಗತಿ ಎಲ್ಲಾ ಕಾಲದಲ್ಲಿ ಇದ್ದ ಹಾಗೆ ಇದೆ. ಸುಮಾರು 2000 ವರ್ಷಗಳ ನಮ್ಮ ಕನ್ನಡ ಇತಿಹಾಸವನ್ನು ಗಮನಿಸಿದರೆ ಅದು ಅನೇಕ ಬಿಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಬಂದಿರುವಂಥದ್ದು.
0: ಹೌದು,
1: ಎದುರಿಸಿ ಅದು ಸದೃಢವಾಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಕವಿರಾಜ ಮಾರ್ಗ ಕೃತಿ ಬಂದ ಮೇಲೆ ಚಂಪು ಅನ್ನುವಂಥ ಒಂದು ಸಾಹಿತ್ಯ ಹುಟ್ಟುಕೊಳ್ತು, ಆಮೇಲೆ ವಚನ ಅನ್ನುವಂಥ ಸಾಹಿತ್ಯ ಹುಟ್ಟುಕೊಳ್ತು, ಕೀರ್ತನ ಸಾಹಿತ್ಯ ಹುಟ್ಟುಕೊಳ್ತು, ಷಟ್ಪದಿ ಸಾಹಿತ್ಯ ಹುಟ್ಟುಕೊಳ್ತು, ರಗಳೆ ಸಾಹಿತ್ಯ ಹುಟ್ಟುಕೊಳ್ತು, ಸ್ವರವಚನ ಹುಟ್ಟುಕೊಳ್ತು, ತತ್ವಪದಗಳು ಹುಟ್ಟುಕೊಳ್ತು, ನಾಟಕ ಸಾಹಿತ್ಯ ಹುಟ್ಟುಕೊಳ್ತು, ಆಮೇಲೆ ಹೊಸಗನ್ನಡದ ಸಂದರ್ಭದಲ್ಲಿ ಒಂದು ದೊಡ್ಡ ಚಳುವಳಿ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ಇವತ್ತಿಗೂ ಕೂಡ ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ, ಜನರು ಅದನ್ನು ಓದ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಇದು ಸಮಸ್ಯೆ ಏನು ಈ ಸಂದರ್ಭದಲ್ಲಿ ಅಂದರೆ, ಕನ್ನಡ ಭಾಷೆ ಅದು ಒಂದು ಶಿಕ್ಷಣದ ಭಾಷೆಯಾಗಿ ರೂಪುಗೊಳ್ಳದೇ ಇರುವಂಥದ್ದು. ಅದು ಶಿಕ್ಷಣದ ಭಾಷೆ ಆಗದೇ ಹೋದಾಗ ಅದು ತುಂಬಾ ಆತಂಕವನ್ನು ಎದುರಿಸಬೇಕಾಗುತ್ತೆ. ಈಗ ಕರ್ನಾಟಕವನ್ನು ಗಮನಿಸಿದರೆ ಇಲ್ಲಿ ಯಥೇಚ್ಛವಾಗಿ ಇಂಗ್ಲಿಷ್ ಶಾಲೆಗಳು ಬೆಳೀತಾ ಇದೆ. ಕನ್ನಡಿಗರು ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಕಲಿಬಾರದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಕಲಿಸುವ ವಿಧಾನ ತುಂಬಾ ಏಕಮುಖವಾಗಿರುವಂಥದ್ದು. ಅಂದ್ರೆ ಇಂಗ್ಲಿಷ್ ಶಾಲೆಗಳಿಗೆ 1 ಲಕ್ಷ ಶುಲ್ಕ ತಗೊಳ್ಳೋದು, 2 ಲಕ್ಷ ಶುಲ್ಕ ತಗೊಳ್ಳೋದು, ಮಕ್ಕಳನ್ನು ತುಂಬಾ ಒತ್ತಡದಲ್ಲಿಡುವಂಥದ್ದು, ಅವರ ಸಹಜತೆಯನ್ನ ನಾಶ ಮಾಡುವಂಥದ್ದು, ಒಂದು ರೀತಿಯ ಒತ್ತಡದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಹೋಗುವಂಥದ್ದು. ಇದರಿಂದ ಮಕ್ಕಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗುತ್ತಾ ಹೋಗ್ತಾರೆ. ಮತ್ತು ಅವರು ಒಂದು ಸಮಾಜದ ನಡುವಿನ, ಪರಿಸರದ ನಡುವಿನ, ಕುಟುಂಬದ ನಡುವಿನ ಸಂಪರ್ಕವನ್ನು ಕಳ್ಕೊಳ್ತಾ ಹೋಗ್ತಾರೆ. ಇದು ನಮ್ಮ ಅಧ್ಯಯನದಲ್ಲಿ ಮತ್ತು ವಿಸ್ತಾರವಾಗಿ ಇಂಗ್ಲಿಷ್ ಶಾಲೆಗಳನ್ನು ಅಧ್ಯಯನ ಮಾಡಿದವರು ಕೊಡುವಂಥ ಒಂದು ವರದಿ ಇದು. ಇದು ನಮ್ಮ ಬಹಳ ದೊಡ್ಡ ಸಮಸ್ಯೆ. ಇದು ಅಂದರೆ ಇಂಗ್ಲಿಷ್ ಶಾಲೆಗಳು ಬಲಗೊಳ್ತಾ ಇರುವಂಥದ್ದು, ಇಂಗ್ಲಿಷ್ ಶಾಲೆಗಳು ಬಲಗೊಂಡು ಅವು ಸ್ವಾಯತ್ತತೆಯನ್ನು ಪಡ್ಕೊಳ್ತಾ ಇರುವಂಥದ್ದು, ಆ ಸ್ವಾಯತ್ತತೆಯನ್ನು ಪಡೆದುಕೊಂಡು ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಂಥದ್ದು, ಇದು ಈಗಿನ ಬಹಳ ದೊಡ್ಡ ಸಮಸ್ಯೆ. ಮತ್ತು ಇದನ್ನು ಸಾಮಾಜಿಕೀಕರಣಗೊಳಿಸಿರುವಂಥದ್ದು, ಈ ಸಾಮಾಜಿಕೀಕರಣಗೊಳಿಸೋದು ಅಂತಂದರೆ ಎಲ್ಲರೂ ಇದೇ ಶಾಲೆಗೆ ಬಂದರೆ ಮಾತ್ರ ನಿಮಗೆ ಭವಿಷ್ಯ ಇದೆ, ಈ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ನೀವು ಜಾಣರಾಗ್ಲಿಕ್ಕೆ ಸಾಧ್ಯ ಇದೆ, ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾನಸಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು, ಇದು ಈ ಸಂದರ್ಭದ ಬಹಳ ದೊಡ್ಡ ಸಮಸ್ಯೆ ಇದು. ಮತ್ತು ಜಾಗತೀಕರಣದ ನಂತರ ನಾವೇನು ಮಾಡಿದ್ದೇವೆ ಅಂತಂದರೆ, ಅನೇಕ ವಿದೇಶಿ ಕಂಪನಿಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದ್ದೇವೆ.
0: ಹೌದು,
1: ಆ ಎಲ್ಲ ವಿದೇಶಿ ಕಂಪನಿಗಳಿಗೆ ಉದ್ಯೋಗಕ್ಕೆ ಬೇಕಾದ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಶಾಲೆ ಕಾಲೇಜುಗಳಲ್ಲಿ ರೂಪಿಸ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ. ಬಟ್ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಸಮಾಜವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಕುಟುಂಬದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಬದುಕುವಂಥದ್ದು ಹೇಗೆ, ಉತ್ತಮ ನಾಗರಿಕರಾಗುವಂಥದ್ದು ಹೇಗೆ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಹೇಗೆ ಅನ್ನುವಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡದೇ ಇರುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಹೀಗಾಗಿ ಕನ್ನಡ ಭಾಷೆ ಈ ಎಲ್ಲ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ ಅದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ಕುರಿತು ನಾವು ಗಂಭೀರವಾಗಿ ಯೋಚನೆ ಮಾಡುವುದರ ಮೂಲಕ ಕನ್ನಡ ಭಾಷೆಯನ್ನು ನಾವು ಬೇರೆ ರೀತಿಯಲ್ಲಿ ಕಟ್ಟಿಕೊಳ್ಬೇಕಾದ, ರೂಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮತ್ತು ನಮ್ಮದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಭಾಷೆ ಅಂದರೆ ಮಾಧ್ಯಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಮಾಧ್ಯಮ ಮಾತ್ರ ಅಲ್ಲ ಅದು, ಭಾಷೆ ಅಂದರೆ ಒಂದು

0: ಜನಾಂಗ. ಭಾಷೆ ಅಂದ್ರೆ ಒಂದು ಭೌಗೋಳಿಕ ಪರಿಸರ, ಒಂದು ಭಾಷೆ ಅಂದ್ರೆ ಸಂಪನ್ಮೂಲ, ಒಂದು ಭಾಷೆ ಅಂದ್ರೆ ಸಂಸ್ಕೃತಿ, ಒಂದು ಭಾಷೆ ಅಂದ್ರೆ ಆ ಭಾಷೆ ಸೃಷ್ಟಿ ಮಾಡಿದ ವೈವಿಧ್ಯಮಯ ಚಿಂತನೆ. ಒಂದು ಭಾಷೆಯನ್ನ ಕುರಿತು ನೀವು ಯೋಚನೆ ಮಾಡ್ತೀರಿ ಅಂದ್ರೆ ಈ ಎಲ್ಲಾ ಅಂಶಗಳನ್ನು ಕುರಿತು ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಮ್ಮ ಸಮಸ್ಯೆ ಏನಿದೆ ಅಂದ್ರೆ ಭಾಷೆ ಕೇವಲ ಮಾಧ್ಯಮ ಅನ್ಕೊಂಡು ಅದನ್ನ ಮಾಧ್ಯಮ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಭಾಷೆಯ ಒಳಗಡೆ ಇರುವಂತ ಈ ಜನಾಂಗ, ಈ ಭೌಗೋಳಿಕ ಪರಿಸರ, ಈ ಸಂಪನ್ಮೂಲ, ಈ ಸಂಸ್ಕೃತಿಯನ್ನ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ.
1: ಹೌದು,
0: ಒಂದು ಮಾಧ್ಯಮ ಮಾಡುವುದರ ಜೊತೆಗೆ ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ಇವತ್ತ ಯೋಚನೆ ಮಾಡಬೇಕಾಗಿದೆ. ಹಾಗೆ ಯೋಚನೆ ಮಾಡಿದಾಗ ಕರ್ನಾಟಕ ಏನೊಂದು ದೊಡ್ಡ ಪರಂಪರೆಯನ್ನ ತನ್ನ ಒಡಲೊಳಗಡೆ ಇಟ್ಕೊಂಡಿದೆ, ಅದು ಇನ್ನಷ್ಟು ಸಾಕಾರಗೊಳ್ಳಲಿಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ಈ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಸಮಾಜದಲ್ಲಿ ಒಂದು ಬೇರೆಯಾದಂತಹ ಧೋರಣೆ ಇದೆ, ಅಂತಹ ಮನಸ್ಥಿತಿಯನ್ನ ಹೋಗಲಾಡಿಸುವ ಬಗ್ಗೆ ನೀವು ವಿದ್ಯಾರ್ಥಿ ಸಮೂಹಕ್ಕೆ ಏನ್ ಹೇಳ್ತೀರಿ?
0: ವಿದ್ಯಾರ್ಥಿಗಳದ್ದು ಇದರಲ್ಲಿ ಏನ್ ತಪ್ಪಿಲ್ಲ, ಯಾಕಂದ್ರೆ ಪಾಪ ಅವರು ಕಲೀಲಿಕ್ಕೆ ಶಾಲೆಗೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ. ಬಟ್ ವಿದ್ಯಾರ್ಥಿಗಳನ್ನು ರೂಪಿಸಬೇಕಾಗಿರ್ತಕ್ಕಂತಹ ಒಂದು ವರ್ಗ ಇದೆ ಅಲ್ವಾ, ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಶಿಕ್ಷಣ ಸಂಸ್ಥೆಗಳು ಹೇಗೆ ರೂಪಿಸ್ತವೆ, ಅಧ್ಯಾಪಕರು ಹೇಗೆ ರೂಪಿಸ್ತಾರೆ, ಸಮಾಜದ ಹಿರಿಯರು ಹೇಗೆ ರೂಪಿಸ್ತಾರೆ, ಆಡಳಿತ ಹೇಗೆ ರೂಪಿಸುತ್ತೆ, ಅವ್ರು ಹಾಗೆ ರೂಪುಗೊಳ್ತಾ ಹೋಗ್ತಾರೆ. ಬಹಳ ಸರಳವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ಸಮಾನವಾಗಿ, ಸರಳವಾಗಿ, ಸುಲಭವಾಗಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗುವ ಹಾಗೆ ನಾವೊಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ವಿದ್ಯಾರ್ಥಿಗಳು ತಮಗೆ ತಾವೇ ಬಲಗೊಳ್ತಾ ಹೋಗ್ತಾರೆ. ನಾವು ವಿದ್ಯಾರ್ಥಿಗಳನ್ನು ಒಡೆದು ಬಿಟ್ಟಿದ್ದೇವೆ. ನಾವು ಇಂಗ್ಲಿಷ್ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಅಂತ.
1: ಹೌದು,
0: ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇದೆ, ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇಲ್ಲ. ಈಗ ನಾವು ಜಾತಿ ಅಸಮಾನತೆ ಕಾಣ್ತಾ ಇದ್ದೆವು, ಧರ್ಮದ ಅಸಮಾನತೆ ಕಾಣ್ತಾ ಇದ್ದೆವು, ವರ್ಗದ ಅಸಮಾನತೆ ಕಾಣ್ತಾ ಇದ್ದೆವು. ಬಟ್ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅಸಮಾನತೆ ಸೃಷ್ಟಿಯಾಗುತ್ತೆ. ಇಂಗ್ಲಿಷ್ ಓದುವವರದೊಂದು ವರ್ಗ, ಕನ್ನಡ ಓದುವವರದೊಂದು ವರ್ಗ. ಹೀಗಾಗಿ ವಿದ್ಯಾರ್ಥಿಗಳನ್ನ ರೂಪಿಸಬೇಕಾದವರು ವಿದ್ಯಾರ್ಥಿಗಳಿಗೆ ಒಂದು ಸಮಾನವಾದ ಶಿಕ್ಷಣ ಕೊಡುವ ಕಡೆ ನಾವು ಗಮನ ಕೊಡಬೇಕು. ನಾವು ಆ ನಿಟ್ಟಿನಲ್ಲಿ ಶಾಲೆಗಳನ್ನ, ಕಾಲೇಜುಗಳನ್ನ ರೂಪಿಸ್ಬೇಕು. ನಾವು ಅಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ವ್ಯತ್ಯಾಸ ಇರಲಾರದೆ ಎಲ್ಲರೂ ಒಂದೆಡೆ ಕುಳಿತು ಓದುವಂತಹ, ಜ್ಞಾನವನ್ನು ಹಂಚಿಕೊಳ್ಳುವಂತಹ ವಾತಾವರಣ ಸೃಷ್ಟಿ ಮಾಡಿದರೆ ಖಂಡಿತ ವಿದ್ಯಾರ್ಥಿಗಳು ಯಾವ ನೆಲದಲ್ಲಿ ಹುಟ್ಟಿರ್ತಾರೆ ಆ ನೆಲದ ಬಗ್ಗೆ ಅಭಿಮಾನ, ಪ್ರೀತಿ, ಗೌರವ ಬೆಳೆಸ್ಕೋತಾರೆ, ಮತ್ತು ಅದನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದನ್ನು ನಾವು ಪಠ್ಯದಲ್ಲಿ ಕೊಡಬೇಕು. ನಾವು ನಮ್ಮ ಸಮಸ್ಯೆ ಏನಿದೆ ಅಂದರೆ ಕರ್ನಾಟಕದಲ್ಲಿ ಭಾಳ ಅತ್ಯುತ್ತಮವಾದ ಪಠ್ಯಗಳನ್ನು ರೂಪಿಸಿ ನಾವು ಮಕ್ಕಳಿಗೆ ಕೊಡದೇ ಇರುವಂಥದ್ದು. ಅದು ಮುಖ್ಯವಾಗಿ ಮಾನವಿಕಗಳಿಗೆ ಸಂಬಂಧಿಸಿದ ಹಾಗೆ ಅಂದರೆ ಸಮಾಜ ಶಿಕ್ಷಣ, ಕನ್ನಡ ಶಿಕ್ಷಣ, ಸಾಹಿತ್ಯ ಶಿಕ್ಷಣ, ಭಾಷೆ ಶಿಕ್ಷಣದಲ್ಲಿ, ಇತಿಹಾಸ ಶಿಕ್ಷಣದಲ್ಲಿ ಬರ್ತಾ ಇರುವಂತಹ ಪಠ್ಯಗಳನ್ನು ನೋಡಿದರೆ ಅವಷ್ಟು ಗುಣಮಟ್ಟದಿಂದ ಕೂಡಿಲ್ಲ. ಅವು ನಿಜವಾಗಲೂ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡುವಂತ, ಅವರೊಳಗಡೆ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಪರಿಸರದ ಬಗ್ಗೆ, ಕನ್ನಡ ಚರಿತ್ರೆಯ ಬಗ್ಗೆ, ಕನ್ನಡ ಸಂಪನ್ಮೂಲದ ಬಗ್ಗೆ ಒಂದು ದೊಡ್ಡ ಗೌರವವನ್ನು ಬೆಳೆಸುವಂತ, ಜ್ಞಾನವನ್ನು ಬೆಳೆಸುವಂತ, ಅವರೊಳಗಡೆ ಜಾಗೃತಿ ಮೂಡಿಸುವಂತ ಪಠ್ಯಗಳಿಲ್ಲ. ಅದರಲ್ಲಿ ನಾವು ಅನೇಕ ಬಗೆಯ ರಾಜಕೀಯ ಒತ್ತಾಸೆಗಳಿಂದ ಗೊಂದಲವನ್ನು ಉಂಟು ಮಾಡಿ ವಿದ್ಯಾರ್ಥಿಗಳನ್ನು ಕೂಡ ಗೊಂದಲದಲ್ಲಿ ಮುಳುಗಿಸ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲ ಸೇರಿ ವಿದ್ಯಾರ್ಥಿಗಳನ್ನ ಈ ನಿಟ್ಟಿನಲ್ಲಿ ಬಲಗೊಳಿಸುವ ಪ್ರಯತ್ನ ಮಾಡಬೇಕು.
1: ಈಗ ಆಡಳಿತ ಭಾಷೆ ಮತ್ತು ಶೈಕ್ಷಣಿಕ ಭಾಷೆಯಾಗಿ ಕನ್ನಡ, ಇದರ ಬಗ್ಗೆ ತಮ್ಮ ವಿಮರ್ಶೆ ಏನು?
0: ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲ ಕಾರಣ ಏನು ಅಂತಂದ್ರೆ ನಮ್ಮ ಭಾರತದ ಆರ್ಥಿಕತೆಯನ್ನ ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಆರ್ಥಿಕ ಯೋಜನೆಗಳನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಒಂದು ಆದಾಯವನ್ನು ಹೆಚ್ಚು ಮಾಡಿ ಜನರ ತಲೆವರಮಾನವನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತ ಯೋಚನೆ ಮಾಡಿದರೆ ಎಲ್ಲ ವಿದೇಶಿ ಕಂಪನಿಗಳು ಅಥವಾ ಭಾರತದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿ ಕಂಪನಿಗಳು ಅವು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವು. ನಿಜವಾಗಲೂ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥವ್ರು, ಬಲಗೊಳಿಸ್ತಕ್ಕಂಥವ್ರು ಜನಗಳು. ಯಾಕಂದ್ರೆ ಜನಗಳು ದುಡಿತಾರೆ, ಆದಾಯ ಗಳಿಸ್ತಾರೆ, ಅವರು ತೆರಿಗೆ ಕಟ್ತಾರೆ, ಅದರಿಂದ ಆರ್ಥಿಕ ಸಂಪನ್ಮೂಲ ಬೆಳೀತಾ ಹೋಗುತ್ತೆ. ಆದರೆ ಆ ಕಡೆ ನಾವು ಗಮನ ಕೊಡೋದಿಲ್ಲ. ನಾವು ಜನಸಾಮಾನ್ಯರು ರೂಪಿಸುವಂತ ಒಂದು ಆರ್ಥಿಕತೆಯ ಕಡೆ ಯಾವತ್ತೂ ನಾವು ಗಮನನೇ ಕೊಟ್ಟಿಲ್ಲ. ನಾವು ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಇವರು ತಮಗೆ ಬೇಕಾದ ರೀತಿಯಲ್ಲಿ ಒಂದು ಆರ್ಥಿಕತೆಯನ್ನು ರೂಪಿಸ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಈ ಆರ್ಥಿಕತೆಯಲ್ಲಿ ಬಲಾಢ್ಯರಾಗಿರ್ತಕ್ಕಂಥವ್ರು ಈ ಸಾಂಸ್ಕೃತಿಕ ಪರಿಸರದ ಮೇಲೆ, ಸಾಂಸ್ಕೃತಿಕ ಸಮಾಜದ ಮೇಲೆ ಒಂದು ಹಿಡಿತವನ್ನು ಸಾಧಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಡಳಿತದಲ್ಲಿ ಒಂದು ಪ್ರಾದೇಶಿಕ ಭಾಷೆ ಮಾನ್ಯತೆ ಪಡೆಯೋದನ್ನು ಒಪ್ಪೋದಿಲ್ಲ ಅವರು. ಹಾಗೆ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾ ಹೋಗ್ತಾರೆ, ಶಾಲೆಗಳನ್ನು ಕಟ್ತಾ ಹೋಗ್ತಾರೆ, ಕಾಲೇಜುಗಳನ್ನು ಕಟ್ತಾ ಹೋಗ್ತಾರೆ, ಉನ್ನತ ಶಿಕ್ಷಣವನ್ನು ಕಟ್ತಾ ಹೋಗ್ತಾರೆ. ಆ ಕಟ್ತಾ ಹೋಗ್ತಕ್ಕಂಥವರೆಲ್ಲ ಪ್ರಾದೇಶಿಕ ಭಾಷೆಗೆ ಒಂದು ಸ್ಥಾನವೇ ಕೊಡೋದಿಲ್ಲ ಅವರು. ಅವಾಗೇನಾಗುತ್ತೆ ಅಂತಂದರೆ ಪ್ರಾದೇಶಿಕ ಭಾಷೆಗೆ ಒಂದು ಮಾನ್ಯತೆಯೇ ಬರೋದಿಲ್ಲ, ಮತ್ತು ಯಾರು ಈ ಆರ್ಥಿಕತೆಯನ್ನು ರೂಪಿಸ್ತಾರೆ ಅವರೇ ರಾಜಕಾರಣದ ವಾರಸುದಾರರಾಗ್ತಾರೆ, ನಮ್ಮಲ್ಲಿ ಆಡಳಿತದ ಭಾಗ ಆಗ್ತಾರೆ ಅವರು. ಹೀಗಾಗಿ ಒಂದು ಪ್ರಾದೇಶಿಕ ಭಾಷೆಗೆ ಏನು ಸ್ಥಾನಮಾನ ಸಿಗಬೇಕು, ಏನು ಮಾನ್ಯತೆ ಸಿಗಬೇಕು, ಅದು ಸಿಗೋದೇ ಇಲ್ಲ. ಯಾಕಂದರೆ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥವರು ಇದೇ ವರ್ಗ, ಅದೇ ವರ್ಗ ಏನು ಮಾಡ್ತಾ ಇದೆ ಅಂದರೆ ಆಡಳಿತವನ್ನು ರೂಪಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅಂದರೆ ಜನಸಾಮಾನ್ಯರು ಮಾತಾಡ್ತಕ್ಕಂಥ, ಜನಸಾಮಾನ್ಯರು ಯೋಚನೆ ಮಾಡ್ತಕ್ಕಂಥ, ಜನಸಾಮಾನ್ಯರು ಸೃಷ್ಟಿಸ್ತಕ್ಕಂಥ ಒಂದು ಸೃಜನಶೀಲತೆ ಏನಿದೆ, ಜ್ಞಾನ ಏನಿದೆ, ಅದು ಇಲ್ಲಿ ಅವಕಾಶಕ್ಕೆ ಆಸ್ಪದವೇ ಇಲ್ಲದ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ಮೊದಲು ಬದಲಾಗಬೇಕಾದ್ದೇನು ಅಂತಂದರೆ, ಏನು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥ ಒಂದು ವರ್ಗ ಇದೆ, ಆ ವರ್ಗ ಏನೊಂದು ಆಡಳಿತದಲ್ಲಿ ಬರ್ತಾ ಇದೆ, ಇದರ ಸ್ವರೂಪ ಬದಲಾಗಬೇಕಾಗಿದೆ. ನಿಜವಾಗಲೂ ಯಾರು ಜನಸಾಮಾನ್ಯರಿದ್ದಾರೆ, ಅತ್ಯಂತ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರು ಆಡಳಿತದ ಭಾಗ ಆಗಬೇಕಾಗಿದೆ, ಅವರು ಆರ್ಥಿಕತೆಯ ಭಾಗ ಆಗಬೇಕಾಗಿದೆ. ಇದು ನಮ್ಮ ಎಲ್ಲ ಸುಧಾರಣವಾದಿಗಳ ಬಹುದೊಡ್ಡ ಕನಸು, ಮುಖ್ಯವಾಗಿ ಗಾಂಧೀಜಿಯ ಬಹುದೊಡ್ಡ ಕನಸು. ಇದನ್ನೇ ನಾವು ಗ್ರಾಮಗಳ ಪುನರುತ್ಥಾನ, ಗ್ರಾಮಗಳ ವಿಕೇಂದ್ರೀಕರಣ, ಗ್ರಾಮಗಳ ಕೌಶಲ್ಯ ಅಭಿವೃದ್ಧಿ, ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಈ ಹಿನ್ನೆಲೆಯಲ್ಲಿ ನೀವು ಆಡಳಿತವನ್ನು ರೂಪಿಸಿದರೆ, ಆರ್ಥಿಕತೆಯನ್ನು ರೂಪಿಸಿದರೆ, ಬಹುಶಃ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬಹುದು, ಮತ್ತು ಕನ್ನಡ ಮಾತಾಡುವವರಿಗೆ ಒಂದು ಮರ್ಯಾದೆ ಗೌರವ ಬರಬಹುದು.
1: ಈಗ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಯಲ್ಲಿ ಕನ್ನಡ ಅಂದ್ರೆ ಇಂತಹ ಸಮಗ್ರ ವಿಚಾರಗಳನ್ನು ಕನ್ನಡ ಭಾಷೆಯಲ್ಲಿ ತಲುಪಿಸುವ ಬಗ್ಗೆ ಮಾತನಾಡಬಹುದಾ?
0: ಈಗ ನಿಮಗೆಲ್ಲ ಗೊತ್ತಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮಲ್ಲಿ ಹೆಚ್ಚು ಜನಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ಹತ್ತಿರ ಆಗ್ತಾ ಹೋಗಿರುವಂಥದ್ದು 18ನೇ ಶತಮಾನದಿಂದ. ಆ ಪೂರ್ವದಲ್ಲಿ ವಿಜ್ಞಾನವೂ ಇರಲಿಲ್ಲ, ತಂತ್ರಜ್ಞಾನವೂ ಇಲ್ಲ, ಇದ್ರೂ ಕೂಡ ಅದು ಬೇರೆ ಸ್ವರೂಪದಲ್ಲಿತ್ತು. ಅಂದರೆ ಒಂದು ಪ್ರಾದೇಶಿಕ ಭಾಷೆಯ ಮೇಲೆ ಸವಾರಿ ಮಾಡುವಷ್ಟೇನು ಅದು ಬಲಾಢ್ಯವಾಗಿರಲಿಲ್ಲ. ಆದರೆ ಈಗೇನಾಗಿದೆ ಅಂದರೆ ಅದು ತಂತ್ರಜ್ಞಾನ ಮತ್ತು ವಿಜ್ಞಾನ ಅನ್ನುವಂಥದ್ದು ಬಹಳ ಪ್ರಬಲವಾಗಿ ನಮ್ಮ ಜನಜೀವನವನ್ನು ರೂಪಿಸ್ತಾ ಇರತಕ್ಕಂಥದ್ದು. ಬಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇಂಥದ್ದೇ ಭಾಷೆ ಅಂತಿಲ್ಲ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂತಹ ಈ ಜ್ಞಾನ ಶಾಖೆಗಳು ಇದೇ ಭಾಷೆಯನ್ನು ಬಳಸಬೇಕಂತ ಏನು ಹೇಳೋದಿಲ್ಲ. ಅವು ನಾವು ಯಾವ ಭಾಷೆಯಲ್ಲಿ ಅವುಗಳನ್ನು ರೂಪಿಸ್ತಾ ಹೋಗ್ತವೋ ಆ ಭಾಷೆಯಲ್ಲಿ ಏನಾಗ್ತವೆ, ರಚನೆ ಆಗ್ತಾ ಹೋಗ್ತವೆ. ಸಮಸ್ಯೆ ಏನು ಅಂದರೆ, ಈ ವಿಜ್ಞಾನ ಅನ್ನೋದು ಮತ್ತು ತಂತ್ರಜ್ಞಾನ ಅನ್ನೋದು ಅದು ಹೊರಗಡೆಯಿಂದ ಬಂದಿರತಕ್ಕಂಥ ಜ್ಞಾನ ಶಾಖೆಗಳು. ಈಗ ಇಂಗ್ಲೆಂಡಿಂದ ಬಂದಿದೆ, ಅಮೆರಿಕದಿಂದ ಬಂದಿದೆ, ಜಪಾನಿಂದ ಬಂದಿದೆ, ಜರ್ಮನಿಯಿಂದ ಬಂದಿದೆ, ಕೊರಿಯಾದಿಂದ ಬಂದಿದೆ. ಹೀಗಾಗಿ ಅವೇನಾಗಿದ್ದಾವೆ ಅಂದರೆ ಆ ಭಾಷೆಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾವೆ, ಅದು ಅನಿವಾರ್ಯ ಕೂಡ ನಮಗೆ. ಆದರೆ ನಾವೇನು ಮಾಡಬೇಕಾಗಿದೆ ಅಂತಂದರೆ, ಆ ಭಾಷೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಆ ಜ್ಞಾನವನ್ನು ಬಹಳ ಸಮರ್ಥವಾಗಿ ಕನ್ನಡ ಭಾಷೆಗೆ ನಾವು ತಂದುಕೊಳ್ಬೇಕಾಗಿದೆ. ಕನ್ನಡ ಭಾಷೆಗೆ ತಂದುಕೊಂಡು ಅದನ್ನು ಕನ್ನಡಿಗರಿಗೆ ತಲುಪಿಸ್ಬೇಕಾಗಿದೆ. ಹಾಗೆ ತಲುಪಿಸಿದಾಗ ಏನಾಗುತ್ತೆ ಅಂದರೆ, ಕನ್ನಡಿಗರು ಓ ಈ ತಂತ್ರಜ್ಞಾನ ನಮ್ಮದೇ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಅವರಿಗೆ ಈ ವಿಜ್ಞಾನ ನಮ್ಮದೇ ಅನಿಸ್ಲಿಕ್ಕೆ ಶುರುವಾಗುತ್ತೆ.
1: ಹೌದು,
0: ಮತ್ತು ಈ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಆದಷ್ಟು ಕನ್ನಡ ಪರಿಭಾಷೆಯ ಮೂಲಕ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಹಿಂದುಳಿದ ವರ್ಗದ ಮಕ್ಕಳಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂಥ ಮಕ್ಕಳಿಗೆ, ಸಾಮಾಜಿಕವಾಗಿ ಶೋಷಣೆ ಅಪಮಾನಕ್ಕೀಡಾಗಿರ್ತಕ್ಕಂಥ ಮಕ್ಕಳಿಗೆ ನಾವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಮ್ಮ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಯೋಚನೆ ಮಾಡಿದರೆ, ಹಾಗೆ ಕೊಡೋ ಪ್ರಯತ್ನಗಳು ಜರ್ಮನ್ ದೇಶದಲ್ಲಿ ಆಗಿದೆ, ಜಪಾನ್ ದೇಶದಲ್ಲಿ ಆಗಿದೆ, ದಕ್ಷಿಣ ಕೊರಿಯಾದಲ್ಲಿ ಆಗಿದೆ, ಚೀನಾ ದೇಶದಲ್ಲಿ ಆಗಿದೆ. ಆ ಥರದ ಪ್ರಯತ್ನಗಳನ್ನು ಮಾಡಿದಾಗ ಖಂಡಿತ ಕನ್ನಡ ಭಾಷೆ, ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥವರು ನಾವು ಕೂಡ ತಂತ್ರಜ್ಞಾನದ ಒಂದು ಭಾಗ, ವಿಜ್ಞಾನದ ಒಂದು ಭಾಗ, ಅದೇನು ನಮಗೆ ದೂರ ಇಲ್ಲ ಅಂತ ಅನಿಸುತ್ತೆ. ಆ ಥರದ ಪ್ರಯತ್ನಗಳನ್ನು ನಾವೆಲ್ಲ ಮಾಡಬೇಕು.
1: ಈ ಕನ್ನಡ ಭಾಷೆಯತ್ತ ನಮ್ಮ ಯುವ ಸಮೂಹ ಹೆಚ್ಚು ಒತ್ತು ಕೊಡಬೇಕು ಅಥವಾ ಅದರ ಬಗ್ಗೆ ಒಲವನ್ನು ತೋರ್ಪಡಿಸಬೇಕು ಅಂತ ಹೇಳಿದರೆ ಯಾವ ರೀತಿಯಾದಂಥ ಪ್ರಯತ್ನಗಳನ್ನೆಲ್ಲ ಮಾಡಬಹುದು?
0: ನಾವು ಮೊದಲು ಮಾಡಬೇಕಾದದ್ದೇನು ಅಂತಂದರೆ, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಪ್ರತಿ ಹಳ್ಳಿಗಳಲ್ಲಿ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಕನ್ನಡ ಶಾಲೆಗಳನ್ನು ನಾವು ರಚನೆ ಮಾಡಬೇಕು. ಎಲ್ಲಾ ಸವಲತ್ತುಗಳು ಅಲ್ಲಿ ಕೊಡಬೇಕು.
1: ಹೌದು,
0: ತಂತ್ರಜ್ಞಾನ, ವಿಜ್ಞಾನ, ಅಂತರ್ಜಾಲ, ಪೀಠೋಪಕರಣಗಳು, ಕಟ್ಟಡಗಳು ಎಲ್ಲವೂ ಕೂಡ ನಾವು ಅವರಿಗೆ ಸಮಗ್ರವಾಗಿ ಒದಗಿಸ್ಬೇಕು ಬಹಳ ಮುಖ್ಯವಾಗಿ. ಮತ್ತು ಅಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಅಷ್ಟೇ ಸಮರ್ಥವಾಗಿ ಕಲಿಸ್ಬೇಕು ನಾವು. ಅವಾಗ ಏನಾಗ್ತಾರೆ ಅಂತಂದ್ರೆ, ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಯಾವುದೋ ಒಂದು ಇಂಗ್ಲಿಷ್ ಶಾಲೆಯನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ, ಹೆಚ್ಚು ಸವಲತ್ತುಗಳಿರ್ತಕ್ಕಂಥ ಶಾಲೆಗಳನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ. ಹೀಗಾಗಿ ಪ್ರತಿ ಹಳ್ಳಿಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಕನ್ನಡ ಶಾಲೆಗಳನ್ನ ಸಮರ್ಥವಾಗಿ ನಾವು ಬಲಾಢ್ಯವಾಗಿ ನಾವು ಕಟ್ತಾ ಹೋದ್ರೆ, ಮತ್ತು ಅಲ್ಲಿ ಯಾರು ಶಿಕ್ಷಣ ಪರಿಣಿತರಿದ್ದಾರೆ ಯಾರೂ ಒಂದು ಶಿಕ್ಷಣವನ್ನು ರೂಪಿಸಬೇಕಂತೇಳಿ ಇಚ್ಛಾಶಕ್ತಿ ಇದೆ ಅಂಥವರನ್ನು ಪ್ರತಿ ಶಾಲೆಗೆ ನಿರ್ದೇಶಕರನ್ನಾಗಿಯೋ ಸಲಹೆಗಾರರನ್ನಾಗಿಯೋ ಅಥವಾ ಅಲ್ಲಿ ಅಧ್ಯಾಪಕರನ್ನಾಗಿಯೋ ನೇಮಕ ಮಾಡ್ತಾ ಹೋದಾಗ ಅವರು ಅಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಪರಿಸರವನ್ನೇ ರೂಪಿಸಿಬಿಡ್ತಾರೆ. ಈ ಥರದ ಪ್ರಯತ್ನಗಳು ಆಗಿದೆ. ಗಾಂಧೀಜಿ ಈ ಥರದ ಪ್ರಯತ್ನಗಳು ಮಾಡ್ತಾ ಇದ್ರು ಅವರ ಸಬರಮತಿ ಆಶ್ರಮದಲ್ಲಿ. ರವೀಂದ್ರ ಠಾಗೂರು ಈ ಥರದ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಈಗಲೂ ಕೂಡ ಕೆಲವರು ಈ ಥರದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದರ ಮೂಲಕ ನಾವು ಖಂಡಿತ ಏನೊಂದು ಯುವ ಸಮುದಾಯ ಇದೆ ಅವರನ್ನ ಸೆಳಿಬಹುದು. ನಾವು ಈ ಶಾಲೆಯಲ್ಲಿ ಓದಬಹುದು. ಅದು ಕಲಿಕೆ ಅಂದ್ರೆ ಕೇವಲ ಒಂದು ಪಠ್ಯವನ್ನ ದಾಟಿಸೋದಲ್ಲ, ಇಡೀ ಒಂದು ಹಳ್ಳಿಯಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ, ಅದು ಕೋಲಾಟ ಇರ್ಬೋದು, ಡಪ್ಪಿನಾಟ ಇರ್ಬೋದು, ಯಕ್ಷಗಾನ ಇರ್ಬೋದು, ಬಯಲಾಟ ಇರ್ಬಹುದು, ಹಳ್ಳಿ ಹಾಡುಗಳಿರ್ಬೋದು, ಹಳ್ಳಿಯ ಕೌಶಲ್ಯಗಳಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಕಲಿಸ್ತಾ ಹೋಗ್ಬೇಕು. ಹಾಗೆ ಕಲಿಸುವಾಗ ನೀವು ಪ್ರಾದೇಶಿಕ ಭಾಷೆಯನ್ನೇ ಬಳಸ್ಬೇಕು. ನೀವು ಬೇರೆ ಭಾಷೆಯನ್ನ ಅಲ್ಲಿ ಬಳಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ನಿಮ್ಮ ಭಾಷೆಯಲ್ಲಿ ಸೃಷ್ಟಿಯಾಗಿರುವಂತದ್ದು. ಹೀಗೆ ಒಂದು ಇಂಗ್ಲಿಷ್ ಭಾಷೆಯ ಜ್ಞಾನವನ್ನು, ಕನ್ನಡದ ಭಾಷೆಯ ಜ್ಞಾನವನ್ನು ಈ ಕನ್ನಡ ಶಾಲೆಗಳನ್ನು ಬಲಗೊಳಿಸಿ ಕೊಡ್ತಾ ಹೋದ್ರೆ ಖಂಡಿತ ಯುವ ಸಮುದಾಯ ಏನಾಗುತ್ತೆ ಅಂದರೆ ಅದು ಕನ್ನಡ ಶಾಲೆಗಳಿಗೆ ಆಕರ್ಷಿತ ಆಗುತ್ತೆ ಮತ್ತು ಕನ್ನಡದ ಬಗ್ಗೆ ಗೌರವ ಪ್ರೀತಿ ಬರುತ್ತೆ.
1: ಕೇಳುಗರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ಮಾತಾಡ್ತಾ ಇದ್ರು. ಒಂದು ವಿರಾಮದ ಬಳಿಕ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ನೀನಾದ 90.4 FM.

0: ವಿರಾಮದ ಬಳಿಕ ಮತ್ತೊಮ್ಮೆ ಎಲ್ಲ ಕೆಲವರಿಗೂ ಆತ್ಮೀಯವಾದ ನಮಸ್ಕಾರ. ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಎಸ್ಡಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಬೇರೆ ಭಾಷೆಗಳ ಪ್ರಭಾವದಿಂದ ನಮ್ಮ ಕನ್ನಡದ ಬಹಳ ಆಪ್ತ ಒಂದು ಪದಗಳು ಅದು ಮಾರ್ಪಾಡಾಗಿದೆ. ಅವುಗಳ ಮೂಲ ಸತ್ವವನ್ನೇ ಉಳಿಸಿಕೊಂಡು ಅದನ್ನ ಬಳಸುವ ಸಾಧ್ಯತೆ ಬಗ್ಗೆ ಸ್ವಲ್ಪ ಮಾತಾಡಬಹುದು.
1: ಇಲ್ಲ, ಇದು ಏನ್ ಗೊತ್ತಾ, ಯಾವುದೇ ಭಾಷೆ ಯಾವುದೇ ಕಾಲದಲ್ಲಿ ಶುದ್ಧವಾಗಿರಲ್ಲ. ಶುದ್ಧತೆ ಅನ್ನದೇ ಇಲ್ಲ ಭಾಷೆಗೆ. ಅದು ಏನೇನು ಹೊಸ ಹೊಸ ವಿಚಾರಗಳು ಬರುತ್ತೆ, ಹೊಸ ಹೊಸ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಸಂಶೋಧನೆಗಳಾಗುತ್ತೆ, ಪ್ರಯೋಗಗಳಾಗುತ್ತೆ, ಆ ಭಾಷೆಯನ್ನ ತನ್ನ ಭಾಷೆಯ ಜೊತೆಗೆ ಅದೇನ್ ಮಾಡುತ್ತೆ ಅಂದ್ರೆ ಸೇರಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಸೇರಿಸ್ಕೊಳ್ತಾ ಹೋಗುವುದರಿಂದ ಆ ಭಾಷೆಗೆ ನಷ್ಟ ಆಗೋದಿಲ್ಲ, ಆ ಭಾಷೆಯ ಶಬ್ದಕೋಶ ಹೆಚ್ಚಾಗ್ತಾ ಹೋಗುತ್ತೆ. ಬಹಳ ಸರಳವಾಗಿ ಹೇಳೋದಾದ್ರೆ, ಈಗ ಬಸ್ಸು ಅನ್ನುವಂತ ಒಂದು ಪದ ಇದೆ.
0: ಹೌದು,
1: ಕನ್ನಡದಲ್ಲಿ ಅದು ಪದ ಇರಲಿಲ್ಲ ಮೊದಲು. ಬಸ್ ಬಂದ ಮೇಲೆ ಅದು ಬಸ್ ಆಗಿರೋದು. ಅದು ಆಕ್ಚುಲಿ ಇಂಗ್ಲಿಷ್ನ ಬಸ್, BUS, ಬಟ್ ನಾವೇನ್ ಮಾಡಿದೀವಿ, ಬಸ್ ಮಾಡಿದೀವಿ. ಈಗ ರೈಲ್ವೆ ಇರೋದನ್ನ ರೈಲು ಮಾಡಿದೀವಿ.
0: ಹೌದು,
1: ಕಾಲೇಜ್ ಅನ್ನೋದನ್ನ ಕಾಲೇಜು ಮಾಡಿದೀವಿ. ಹೀಗೆ ಈಗ ಫ್ರಿಡ್ಜು, ಟಿವಿ, ಮೊಬೈಲ್, ಈ ಪದಗಳು ನಮಗೆಲ್ಲ ಹೊಸದು, ಇವೆಲ್ಲ ಇಂಗ್ಲಿಷ್ ಪದಗಳೇ. ಆದ್ರೆ ಅದನ್ನ ಏನ್ ಮಾಡಿದೀವಿ ಅಂದ್ರೆ, ನಾವು ನಮ್ಮ ವ್ಯವಹಾರಕ್ಕಾಗಿ ನಮ್ಮ ಬದುಕಿಗಾಗಿ ಕನ್ನಡೀಕರಣಗೊಳಿಸಿಕೊಂಡಿದ್ದೇವೆ. ಇದರಿಂದ ಕನ್ನಡ ಏನು ಹಾಳಾಗೋದಿಲ್ಲ, ಕನ್ನಡಕ್ಕಿನ್ನಷ್ಟು ಏನಾಗುತ್ತೆ ಅಂದ್ರೆ ಹೊಸ ಶಬ್ದಗಳು ಸೇರ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಒಂದು ಹೊಸ ಭಾಷೆ, ಹೊಸ ಚಿಂತನೆಗಳು, ಆಲೋಚನೆಗಳು ಒಂದು ಭಾಷೆಯ ಜೊತೆಗೆ ಸೇರಿಕೊಂಡಾಗ ಆ ಭಾಷೆ ಬಲಗೊಳ್ಳುತ್ತೆ ಹೊರತು ಆ ಭಾಷೆ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕನ್ನಡ ಭಾಷೆಯೇ ಅತ್ಯುತ್ತಮ ಉದಾಹರಣೆ. ಯಾಕಂದ್ರೆ ಎಲ್ಲಾ ಸವಾಲುಗಳನ್ನು ಎದುರಿಸಿ ಎದುರಿಸಿ ಅದು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಹಿಂಗಾಗಿ ಕನ್ನಡ ಭಾಷೆಗೆ ಜೀರ್ಣಾಗ್ನಿಯ ಗುಣ ಇದೆ.
0: ಹೌದು,
1: ಜೀರ್ಣಾಗ್ನಿಯ ಗುಣ ಯಾವ್ದಕ್ಕಿರುತ್ತೋ ಅದು ಜೀವಂತವಾಗಿರುತ್ತೆ. ನೀವು ತಿಂದು ದರಗೋದೇ ಇಲ್ಲ ಅಂದ್ರೆ ಸತ್ತು ಹೋಗ್ತೀವಿ ನಾವು ಅಲ್ವಾ. ಕನ್ನಡ ಭಾಷೆ ಕೂಡ ಹಾಗೇನೆ, ಅದು ಎಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ಅದರಲ್ಲಿ ಇರೋದ್ರಿಂದ ಕನ್ನಡಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಅದು ಹೊಸ ಹೊಸ ಭಾಷೆಯನ್ನ ತನ್ನದನ್ನಾಗಿ ಮಾಡಿಕೊಂಡು ಇನ್ನಷ್ಟು ವಿಸ್ತರಿಸಿಕೊಳ್ಳುತ್ತೆ.
0: ಕನ್ನಡ ಭಾಷೆ, ನಾಡು ನುಡಿ, ಸಂಸ್ಕೃತಿಯ ಉನ್ನತಿಗೆ ಶ್ರಮಿಸಿದ ಕನ್ನಡ ಮನಸ್ಸುಗಳಿಗೆ ಪ್ರಶಸ್ತಿ ರೂಪದಲ್ಲಿ ಅವರನ್ನ ಗುರುತಿಸಲಾಗ್ತಾ ಇದೆ. ಆದ್ರೆ ಪ್ರಸ್ತುತ ದಿನದಲ್ಲಿ ಅರ್ಜಿ ಹಾಕಿ ಪಡೆದುಕೊಳ್ಳುವಂತ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
1: ಇಲ್ಲ, ಇದು ಬಹಳ ಸರಳವಾದದ್ದು. ಯಾರು ನಿಜವಾಗ್ಲೂ ಸೇವೆ ಸಲ್ಲಿಸಿದರೆ, ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡಿದರೆ, ಯಾರು ಕನ್ನಡಕ್ಕೆ ಬೆವರರಿಸಿದರೆ, ದುಡಿದಿದ್ದಾರೆ, ಅಂಥವರನ್ನ ಗುರುತಿಸಿಯೇ ಪ್ರಶಸ್ತಿ ಕೊಡುವಂಥದ್ದು ಒಳ್ಳೆಯದು. ನೀವಿಲ್ಲ, ಅರ್ಜಿ ಹಾಕಿ ನಿಮ್ಮನ್ನು ಪರಿಶೀಲನೆ ಮಾಡಿ ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅನ್ನುವಂಥದ್ದು ಅಷ್ಟು ಒಳ್ಳೆಯ ಮಾನದಂಡ ಏನಲ್ಲ. ಅದು ನಿಜವಾಗ್ಲೂ ಒಂದು ಸಮಿತಿ ಬೇಕಾದ್ರೆ ಮಾಡಲಿಕ್ಕೆ, ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ, ರಂಗಭೂಮಿಗೆ ಸಂಬಂಧಿಸಿದಾಗೆ, ನಾಟಕಕ್ಕೆ ಸಂಬಂಧಿಸಿದಾಗೆ, ಸೇವೆಗೆ ಸಂಬಂಧಿಸಿದಾಗೆ, ಈ ಮೊದಲು ಯಾರ್ಯಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅಥವಾ ಯಾರು ಪರಿಣಿತರಿದ್ದಾರೆ, ಅವ್ರದ್ದೊಂದು ಸಮಿತಿಗಳನ್ನು ಮಾಡಿ ಆ ಸಮಿತಿಯವರು ಆಯ್ಕೆ ಮಾಡಿರ್ತಕ್ಕಂತಹ ಪಟ್ಟಿಗಳನ್ನು ಪರಿಶೀಲಿಸಿ ಬೇಕಾದ್ರೆ ಅವರಿಗೆ ಪ್ರಶಸ್ತಿ ಕೊಡೋದು ಒಳ್ಳೆಯದು. ಹಾಗೆ ಅರ್ಜಿ ಕರೆದು ಕೊಡುವಂಥದ್ದು ಏನಷ್ಟು ಒಳ್ಳೆಯದಲ್ಲ.
0: ಈ ಡಿಜಿಟಲ್ ಮಾಧ್ಯಮಗಳು ಕನ್ನಡದ ಭಾಷೆಯ ಬೆಳವಣಿಗೆಗೆ ಯಾವ ರೀತಿಯಾದಂತಹ ಸಹಕಾರಿಯಾಗಿದೆ, ಮತ್ತೆ ಯಾವ ರೀತಿಯಾದಂತಹ ಅವಕಾಶಗಳು ಸೃಷ್ಟಿಯಾಗಿದೆ, ಅದರ ಬಗ್ಗೆ ಸ್ವಲ್ಪ ಮಾತು.
1: ನಿಜವಾಗ್ಲೂ ಈ ಡಿಜಿಟಲ್ ಮಾಧ್ಯಮ, ಈ ಸಾಮಾಜಿಕ ಜಾಲತಾಣಗಳು, ತಂತ್ರಜ್ಞಾನಗಳು ಕನ್ನಡವನ್ನು ಹಾಳು ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡುವಾಗಿ ನಿಜವಾಗ್ಲೂ ಕನ್ನಡವನ್ನು ಬೆಳೆಸ್ತಾನೆ ಇದ್ದಾವೆ. ಯಾಕೆ ಕನ್ನಡವನ್ನು ಬೆಳೆಸ್ತಾ ಇದ್ದಾವೆ ಅಂದರೆ, ಮೊದಲು ಕನ್ನಡವನ್ನು ನಾವು ಕೇವಲ ಪೆನ್ ಹಿಡ್ಕೊಂಡು ಒಂದು ಪುಸ್ತಕದಲ್ಲಿ ಬರಿತಾ ಇದ್ದೆವು. ಈಗ ಆ ಪ್ರಮೇಯ ಇಲ್ಲ, ಮತ್ತು ಯಾರು ಶಾಲೆಗೆ ಹೋಗಲಾರದವರು ಕೂಡ, ಕಲೀಲಾರದವರು ಕೂಡ ಕನ್ನಡ ಬಳಸುವಂಥದ್ದನ್ನು ಈಗ ಕಲ್ತ್ಕೊಂಡಿದ್ದಾರೆ.
0: ಹೌದು,
1: ಮತ್ತು ಪ್ರತಿಯೊಬ್ಬರು ಕೂಡ ಬರಹಗಾರರಾಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಓದುಗರಾಗಿದ್ದಾರೆ, ಪ್ರತಿಯೊಬ್ಬರು ಸಂವಹನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರಿಂದ ಒಂದು ಕನ್ನಡ ಭಾಷೆ ಬೆಳೀತಾ ಇದೆಯೇ ಹೊರತು ನಾಶಂತರೂ ಆಗ್ತಾ ಇಲ್ಲ. ಯಾಕೆ ಬೆಳೀತಾ ಇದೆ ಅಂತಂದ್ರೆ, ಹೆಚ್ಚು ಹೆಚ್ಚು ಈ ಡಿಜಿಟಲ್ ಮಾಧ್ಯಮದಲ್ಲಿ ಕನ್ನಡವನ್ನು ಮೊದಲಿಗಿಂತಲೂ ಬಳಸ್ತಾ ಇದ್ದೇವೆ ನಾವು. ಅಂಕಿ ಸಂಖ್ಯೆಗಳನ್ನೇ ನೋಡಿದರೆ ಮೊದಲಿಗಿಂತಲೂ ಹೆಚ್ಚು ಜನ ಕನ್ನಡವನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಹೋದರೆ ಈ ಫೇಸ್ಬುಕ್ ಆಯಿತು, ಟ್ವಿಟರ್ ಆಯಿತು, ವಾಟ್ಸಪ್ ಆಯಿತು, ಯಾರು ಇಂಗ್ಲೀಷ್ನಲ್ಲಿ ಬರೆಯೋದಿಲ್ಲ, ಶೇಕಡ 90% ಜನ ಕನ್ನಡದಲ್ಲೇ ಬರಿತಾ ಇದ್ದಾರೆ. ಹೀಗಾಗಿ ಕನ್ನಡ ಇದರಿಂದ ವೃದ್ಧಿ ಆಗುತ್ತೆ ಹೊರತು ಕನ್ನಡಕ್ಕೇನು ಇದರಿಂದ ಹಾನಿ ಇಲ್ಲ. ನಿಜವಾಗ್ಲೂ ಕನ್ನಡ ಒಂದು ದೊಡ್ಡ ಜಾಗೃತಿ ಪಡ್ಕೊಂಡು ವಿಕಾಸವಂತ ಇದೆ ನನ್ನ ಪ್ರಕಾರ.
0: ಈಗ ಕಾಲಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನ ತರಲಾಗಿದೆ. ಈ ನಡುವೆ ಶಿಕ್ಷಣ ನೀತಿ ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಈ ಕನ್ನಡ ಭಾಷೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ?
1: ಅದೇ ಈಗ ಸಮಸ್ಯೆ ಏನು ಅಂದ್ರೆ, ಇದೆಲ್ಲ ಬದಲಾವಣೆ ಆಗ್ಬೇಕು, ಹೊಸ ಹೊಸ ಸಂಶೋಧನೆಗಳು, ಅನ್ವೇಷಣೆಗಳು ಏನು ಜಗತ್ತಿನಲ್ಲಿ ಸೃಷ್ಟಿಯಾಗುತ್ತೆ ಅದೆಲ್ಲವೂ ನಮ್ಮ ಕನ್ನಡಕ್ಕೆ ಬರಬೇಕು. ಬಟ್ ಹೀಗೆ ರೂಪಿಸುವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕನ್ನಡಕ್ಕೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋದಿಲ್ಲ ಅಂದ್ರೆ, ಈಗ ಉದಾಹರಣೆಗೆ ಮೆಡಿಕಲ್ ಓದ್ಲಿಕ್ಕೆ ನೀಟ್ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಇಂಜಿನಿಯರ್ ಹೋಗ್ಲಿಕ್ಕೆ ಸಿಇಟಿ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಮಾಡ್ಲಿ, ಅಲ್ಲಿ ಕನ್ನಡಕ್ಕೆ ಏನು ಬೆಲೆನೆ ಇಲ್ಲ. ನೀವು ಹಾಗೆ ಪರೀಕ್ಷೆ ಮಾಡುವಾಗ ಕನ್ನಡಕ್ಕೂ ಕೂಡ ಅಲ್ಲಿ ಆದ್ಯತೆ ಕೊಡ್ಬೇಕು. ನೀವು ಕನ್ನಡ ಭಾಷೆಯಲ್ಲಿ ಇಷ್ಟು ಮಾರ್ಕ್ ತಗೊಂಡ್ರೆ ಮಾತ್ರ ನೀನು ಇಂಜಿನಿಯರ್ ಆಗ್ಲಿಕ್ಕೆ ಅರ್ಹ, ನೀನು ವೈದ್ಯನಾಗ್ಲಿಕ್ಕೆ ಅರ್ಹ ಅಂತ ಒಂದು ಕಾನೂನನ್ನ ಈ ಶಿಕ್ಷಣ ನೀತಿಯಲ್ಲಿ ಸೇರಿಸಿದ್ರೆ ಅವಾಗ ಏನಾಗುತ್ತಂದ್ರೆ ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಓದಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವೇನೀಗ ರೂಪಿಸ್ತಾ ಇದ್ದೀವಿ ಅದನ್ನು ಸುಮ್ಮನೆ ಒಂದು ಕನ್ನಡ ಇದೆ ಆ ಕನ್ನಡವನ್ನು ಅವರಿಗೆ ಕಲಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಅದನ್ನು ಒಟ್ಟು ಒಂದು ಕನ್ನಡದ ಅಸ್ಮಿತಿಯಾಗಿ ಕನ್ನಡವನ್ನು ಅವರು ಒಂದು ಜೀವನ್ಮರಣದ ಪ್ರಶ್ನೆಯಾಗಿ ಸ್ವೀಕರಿಸುವ ಹಾಗೆ ನಾವು ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ಹೀಗಾಗಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಣ ತಜ್ಞರು, ಸಮಾಜಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಯೋಚನೆ ಮಾಡಬೇಕಾದ್ದೇನು ಅಂತಂದರೆ, ಯಾರ್ಯಾರು ಕಲಿತಾ ಇದ್ದಾರೆ ಅವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲಿಲೇಬೇಕು ಅನ್ನುವಂಥ ಒಂದು ನೀತಿಯನ್ನು ಶಿಕ್ಷಣದಲ್ಲಿ ತರಬೇಕಾಗಿದೆ. ಈ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ತುಂಬ ಜನ ಬರ್ತಾರೆ ಕಲೀಲಿಕ್ಕೆ. ಆ ಹೊರ ರಾಜ್ಯದಿಂದ ಬರತಕ್ಕಂಥವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲೀಲೇಬೇಕು ಅಂತ ಕಾನೂನು ಮಾಡಲೇಬೇಕು. ಯಾಕಂದ್ರೆ ಒಂದು ಭಾಷೆಯನ್ನು ಕಲಿಯೋದೇನು ಕಷ್ಟ ಅಲ್ಲ. ಅವಾಗ ಏನಾಗುತ್ತೆ ಅಂದರೆ ಕನ್ನಡಿಗರಿಗೊಂದು ಅಭಿಮಾನ ಬರುತ್ತೆ, ಓ ನಮ್ಮ ಭಾಷೆಯನ್ನು ಕೂಡ ಎಲ್ಲರೂ ಕಲಿತಾ ಇದ್ದಾರೆ ಅನ್ನುವಂಥ ಒಂದು ಶಕ್ತಿ ಬರುತ್ತೆ. ಅವಾಗ ಒಂದು ಕನ್ನಡ ವಾತಾವರಣ ಬೆಳೀತಾ ಹೋಗುತ್ತೆ. ಶಿಕ್ಷಣ ರೂಪಿಸ್ತಕ್ಕಂಥವರು ಈ ಥರ ಒಂದು ಯೋಚನೆಯನ್ನು ಮಾಡಲೇಬೇಕು ಅಂತ ನನಗೆ ಅನಿಸುತ್ತೆ. ಬರಗೂರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಈ ಥರದ್ದೊಂದು ಯೋಚನೆ ಮಾಡಿದರು, ಅದು ಕೂಡ ಒಂದು ದೊಡ್ಡ ಮಟ್ಟದ ಪರಿಣಾಮ ಏನು ಬೀರಲಿಲ್ಲ. ಸುಮ್ಮನೆ ಅದಕ್ಕೆ ಪರೀಕ್ಷೆ ಇಲ್ಲ ಅಂತೇಳಿ ಒಂದು ಟೆಕ್ಸ್ಟ್ ಬುಕ್ ಮಾಡಿದ್ರು ಅಷ್ಟೇ, ಯಾರು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಟ್ ಅದನ್ನು ಗಂಭೀರವಾಗಿ ಪರಿಗಣಿಸುವ ಹಾಗೆ ನಾವು ಶಿಕ್ಷಣದಲ್ಲಿ ಒಂದು ನೀತಿಯನ್ನು ತರಬೇಕು.
0: ಈ ಶೈಕ್ಷಣಿಕ ವಲಯದಲ್ಲಿ ತ್ರಿಭಾಷಾ ಸೂತ್ರ ಬಹಳ ಪರಿಣಾಮಕಾರಿ ಎನ್ನುವ ಮಾತಿದೆ.
1: ಇಲ್ಲ, ಈ ತ್ರಿಭಾಷಾ ನೀತಿ ಬೇಕು. ಯಾಕಂದ್ರೆ ನಮಗೆ ಜಗತ್ತಿನ ಜೊತೆಗೆ ಮಾತಾಡ್ಲಿಕ್ಕೆ ಇಂಗ್ಲಿಷ್ ಬೇಕು, ಭಾರತದ ಜೊತೆಗೆ ಮಾತಾಡ್ಲಿಕ್ಕೆ ಹಿಂದಿ ಬೇಕು, ಕರ್ನಾಟಕದ ಜೊತೆ ಮಾತಾಡ್ಲಿಕ್ಕೆ ಕನ್ನಡ ಬೇಕು. ಈ ಮೂರು ಭಾಷೆಗಳನ್ನು ಕಲಿಸುವ ವಾತಾವರಣವನ್ನು ನಾವು ಶಾಲೆಗಳಲ್ಲಿ ತರಲೇಬೇಕು. ಯಾಕಂದ್ರೆ ಒಂದು ಮಗು ಏಕಕಾಲಕ್ಕೆ ಮೂರು ಭಾಷೆಯನ್ನು ಕಲಿಯುವ ಶಕ್ತಿ ಇದೆ ಅದಕ್ಕೆ. ಅದಕ್ಕೆ ಮಾನಸಿಕವಾಗಿ ಬೌದ್ಧಿಕವಾಗಿ ಯಾವ ತೊಂದರೆಗಳು ಆಗೋದಿಲ್ಲ. ಮತ್ತು ಸ್ವಾತಂತ್ರ್ಯ ಬಂದ ನಂತರ ಈ ತ್ರಿಭಾಷಾ ಸೂತ್ರವನ್ನೇ ನಾವು ಶಿಕ್ಷಣದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇವೆ.
0: ಹೌದು,
1: ಮುಂದೆ ಕೂಡ ಇದು ಇರಬೇಕು. ಇದ್ದಾಗ ಖಂಡಿತ ಒಳ್ಳೇದಾಗುತ್ತೆ ಮಕ್ಕಳಿಗೆ.
0: ಕನ್ನಡದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಹೋದ್ವಿ. ಕೊನೆಯದಾಗಿ ಕೇಳೋದಾದ್ರೆ, ಕನ್ನಡ ಭಾಷೆಯ ಉಳಿವಿಗೆ, ಅದರ ಸಂರಕ್ಷಣೆಗೆ ನಾವೇನ್ ಮಾಡಬಹುದು?
1: ಕನ್ನಡ ಜನತೆಯಲ್ಲಿ ಒಂದು ವಿನಂತಿ ಏನಂದ್ರೆ, ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸ್ಬೇಕು. ಕನ್ನಡ ಶಾಲೆಗಳನ್ನ ಬಲಗೊಳಿಸಲಿಕ್ಕೆ ಆಡಳಿತದ ಮೇಲೆ ಒತ್ತಡ ತರಬೇಕು. ಮತ್ತು ಈ ಇಂಗ್ಲಿಷ್ ಶಾಲೆಗಳ ಒಂದು ವ್ಯಾಪಾರೀಕರಣವನ್ನು, ಇಂಗ್ಲಿಷ್ ಶಾಲೆಗಳ ಒಂದು ಏಕತ್ವ ನೀತಿಯನ್ನು, ಸರ್ವಾಧಿಕಾರ ನೀತಿಯನ್ನು, ಬೇಕಾಬಿಟ್ಟಿ ಮಕ್ಕಳನ್ನು ದುಡಿಸಿಕೊಳ್ಳುವ ನೀತಿಯನ್ನು, ಮನಸೇಚ್ಛೆ ಮಕ್ಕಳನ್ನು ರೂಪಿಸುವ ನೀತಿಯನ್ನು ನಾವು ತಿರಸ್ಕಾರ ಮಾಡಲೇಬೇಕು. ನಾವು ನಮ್ಮ ಇಂಗ್ಲಿಷ್ ಶಾಲೆಗಳನ್ನು ನಡೆಸ್ತಕ್ಕಂಥ ಏನು ಶಿಕ್ಷಣ ರೂವಾರಿಗಳಿದ್ದಾರೆ, ಅವರು ಇಂಗ್ಲಿಷ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಅಷ್ಟೇ ಮಹತ್ವವನ್ನು ಕನ್ನಡಕ್ಕೆ ಕೊಟ್ಟು ಕನ್ನಡ ಶಾಲೆಗಳನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಕಲಿಸುವ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಕನ್ನಡಿಗರು ಒತ್ತಾಯ ಮಾಡಬೇಕು. ಒಂದು, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಎರಡನೇದು, ಏನು ಇಂಗ್ಲಿಷ್ ಶಾಲೆಗಳು ಇದ್ದಾವೆ, ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ, ಅವರು ಇಂಗ್ಲಿಷ್ಗೆ ಎಷ್ಟು ಪ್ರಾಧಾನ್ಯತೆ ನೀಡಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರೆ, ಕನ್ನಡಕ್ಕೂ ಅಷ್ಟೇ ಪ್ರಾಧಾನ್ಯತೆಯನ್ನು ನೀಡಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕು. ಮುಖ್ಯವಾಗಿ ಶುಲ್ಕದ ಮೇಲೆ ನಿಯಂತ್ರಣ ಇರಬೇಕು. ಒಂದು ಎಲ್ ಕೆ ಜಿ ಓದಲಿಕ್ಕೆ 1 ಲಕ್ಷ 2 ಲಕ್ಷ ನೀವು ಶುಲ್ಕ ನೀಡ್ತೀರಿ, ಶುಲ್ಕ ಕೊಡಬೇಕು, ಅದಕ್ಕೆ ಯಾವುದೇ ರೀತಿಯ ನೀತಿ ನಿಯಮಗಳಿಲ್ಲ. ನೀವು ಇಂಥದೇ ಟೈ ಹಾಕಿಕೊಳ್ಬೇಕು, ಇಂಥದೇ ಬೂಟ್ ಹಾಕಿಕೊಳ್ಬೇಕು, ಇಂಥದೇ ಬಟ್ಟೆ ಹಾಕಿಕೊಳ್ಬೇಕು, ಹಿಂಗೇ ಕೂತ್ಕೊಳ್ಬೇಕು, ಹಿಂಗೇ ನಿಂತ್ಕೊಳ್ಬೇಕು, ಹೀಗೇ ಇರಬೇಕು ಅನ್ನುವಂಥ ಏನಿದು ಒತ್ತಡಗಳಿದೆ, ಆ ಒತ್ತಡಗಳಿಂದ ನಿಜವಾಗ್ಲೂ ಮಕ್ಕಳು ಕುಬ್ಜರಾಗ್ತಾ ಇದ್ದಾರೆ, ಮಾನಸಿಕರಾಗ್ತಾ ಇದ್ದಾರೆ, ಬೌದ್ಧಿಕ ಮಟ್ಟ ಬೆಳೀತಾ ಇಲ್ಲ, ವ್ಯಸನಿಗಳಾಗ್ತಾ ಇದ್ದಾರೆ. ಇದೆಲ್ಲವೂ ತಪ್ಪಬೇಕು. ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ನಮ್ಮ ಕನ್ನಡ ನಾಗರಿಕರೇನಿದ್ದಾರೆ, ಪ್ರಜೆಗಳೇನಿದ್ದಾರೆ, ಈ ಕುರಿತು ಗಂಭೀರವಾಗಿ ಯೋಚನೆ ಮಾಡಿ ಒಂದು ಕನ್ನಡವನ್ನ, ಕನ್ನಡ ಅಸ್ಮಿತಿಯನ್ನ, ಕನ್ನಡ ಸಂಸ್ಕೃತಿಯನ್ನ ಬೆಳೆಸುವ ಒತ್ತಡವನ್ನು ಆಡಳಿತದ ಮೇಲೆಯೂ ತರಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ತರಬೇಕು. ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸುವಂತ ಪ್ರಯತ್ನವನ್ನ
0: ಮಾಡಬೇಕು.
1: ಅವಾಗ ಖಂಡಿತ ಒಂದು ಕನ್ನಡವೂ ಬೆಳೆಯುತ್ತೆ, ಕನ್ನಡ ಜನನೂ ಬೆಳೀತಾರೆ, ಕನ್ನಡ ಸಂಸ್ಕೃತಿಗೂ ಒಂದು ಆದ್ಯತೆ ಸಿಗುತ್ತೆ, ಕನ್ನಡಕ್ಕೂ ಕೂಡ ಒಂದು ಅಸ್ಮಿತೆ ಸಿಗುತ್ತೆ.
0: ಕನ್ನಡದ ಉಳಿವಿಗೆ ನಾವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ, ಬದಲಾಗಿ ಭಾಷೆಯನ್ನ ನಿತ್ಯ ಬಳಸುವುದು ಮತ್ತು ಅಂತಹ ಚಟುವಟಿಕೆಗಳಲ್ಲಿ ನಿತ್ಯ ನಾವು ತೊಡಗಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕನ್ನಡದ ಭಾಷೆ ಅದರ ಕಂಪು ಇನ್ನಷ್ಟು ಎಲ್ಲೆಡೆ ಬೀರುತ್ತೆ ಅನ್ನುವಂತಹ ಮಾತನ್ನ ಹೇಳುತ್ತಾ ಇಷ್ಟು ಹೊತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಹಾಗೂ ಶಿಕ್ಷಣ ವ್ಯವಸ್ಥೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತಮ್ಮ ಅಂತರಾಳದ ಮಾತುಗಳನ್ನ ಹಂಚಿಕೊಂಡಿದ್ದೀರಿ ಸರ್. ನಮ್ಮ ರೇಡಿಯೋ ನಿನಾದದ ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಮಕ್ಕಳ ತಜ್ಞರಾಗಿರುವ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಮಳೆಗಾಲದಲ್ಲಿ ಈ ಮಕ್ಕಳನ್ನ ಕಾಡುವ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಮಳೆಗಾಲದಲ್ಲಿ ಯಾವ ಯಾವ ಕಾಯಿಲೆಗಳು ಸಾಮಾನ್ಯವಾಗಿ ಮಕ್ಕಳನ್ನ ಕಾಡ್ತಾ ಇರುತ್ತೆ?
2: ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಈಗ ಕಾಯಿಲೆಗಳು ಬರುವುದು ಅಂತ ಹೇಳಿದರೆ ಅದು ದೊಡ್ಡವರಿಗೆ ಇರ್ಬೋದು ಇಲ್ಲ ಮಕ್ಕಳಿಗೆ ಇರ್ಬೋದು. ಸರ್ವೇ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆ ಅಂದರೆ ಒಂದು ಶೀತ, ಜ್ವರ, ಕೆಮ್ಮು. ಅದರ ಜೊತೆಗೇ ಇತ್ತೀಚೆಗೆ ತುಂಬ ನಾವು ನೋಡ್ತಾ ಇದ್ದೇವೆ ತುಂಬ ಕೇಸಸ್ ಬರ್ತಾ ಇದೆ ಡೆಂಗ್ಯೂ ಅಂತ. ಅದರ ಜೊತೆಗೆ ಈ ಕಫದ ಸಮಸ್ಯೆ, ಹಾಗೆ ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ನಮ್ಮ ಈ ಮಕ್ಕಳಲ್ಲಿ ಕಂಡು ಬರುವಂತಹ ವಾಂತಿ ಭೇದಿ, ಇದು ಅತ್ಯಂತ ಈ ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯವಾದಂಥ ಕೆಲವೊಂದು ಕಾಯಿಲೆಗಳು. ಸೊ ಇದರ ಬಗ್ಗೆ ಇವತ್ತು ನಾನು ಇಲ್ಲಿ ನಿಮ್ಮ ಜೊತೆಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಸುಮಾರು 3 ಜನ ಮಕ್ಕಳ ತಜ್ಞ ವೈದ್ಯರಿದ್ದೇವೆ. ಹಾಗೆ ಬೇರೆ ಬೇರೆ ವಿಭಾಗದಲ್ಲಿ ಎಲ್ಲ ವಿಭಾಗದಲ್ಲಿಯೂ ಸರ್ಜರಿ ಇರ್ಬೋದು, ಮೆಡಿಸಿನ್ ಇರ್ಬೋದು, ಹಾಗೆ ಆರ್ಥೋಪೆಡಿಕ್ಸ್ ಇರ್ಬೋದು, ಎಲ್ಲ ವಿಭಾಗದಲ್ಲಿಯೂ ತಜ್ಞ ವೈದ್ಯರನ್ನು ಒಳಗೊಂಡಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮದು, SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮಕ್ಕಳ ವಿಭಾಗದಲ್ಲಿ ಅಂತ ಹೇಳಿದರೆ ಈಗಾಗಲೇ ನಮ್ಮಲ್ಲಿ NICU ವ್ಯವಸ್ಥೆ ಇದೆ, ಅಂದರೆ ಸಣ್ಣ ಶಿಶುಗೆ ಸಂಬಂಧಪಟ್ಟಂತಹ ನ್ಯೂನೆಟಲ್ ICU, ಅದರ ಜೊತೆಗೆ ಮಕ್ಕಳ ICU ಕೇಂದ್ರ ಇದೆ. ಅಂತೆಯೇ ಜನರಲ್ ವಾರ್ಡ್ ಮತ್ತು ಸ್ಪೆಷಲ್ ವಾರ್ಡ್ ಒಳಗೊಂಡಂತಹ ಮಕ್ಕಳ ವಿಭಾಗ ಇದು. ಸೊ ಈಗ ನೆಕ್ಸ್ಟ್ ನಮ್ಮ ಈ ಕಾಯಿಲೆಗೆ ಸಂಬಂಧಪಟ್ಟಂತೆಯೇ ಮೊದಲನೇದಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಕಂಡುಬರುವಂತಹ ಒಂದು ಕಾಯಿಲೆ ಅಂತ ಹೇಳಿದರೆ ಡೆಂಗ್ಯೂ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರುವಂತೆ ಜ್ವರ, ಅದರ ಜೊತೆಗೆ ತಲೆನೋವು, ಹಾಗೆ ಮೈಕೈ ನೋವು, ಹಾಗೆ ಸುಸ್ತು, ಇದು ಅದರ ಸಾಮಾನ್ಯವಾದ ಲಕ್ಷಣಗಳು. ಇದರಲ್ಲಿ ಏನಂತ ಹೇಳಿದರೆ ಯೂಶ್ವಲಿ ಮೊದಲನೇ 1 ಅಥವಾ 2ನೇ ದಿವಸದಲ್ಲಿ ನಮಗೆ ಡೆಂಗ್ಯೂವಿನ ಪಾಸಿಟಿವಿಟಿ ರೇಟ್ ಅಂತ ಏನು ಹೇಳ್ತೇವೆ ಅದು ಕೆಲವೊಂದು ಸಲ ಬಂದರೂ ಬರಬಹುದು, ಇಲ್ಲ ಬರದೇನೂ ಇರಬಹುದು. ಬಟ್ ಸರ್ವೇ ಸಾಮಾನ್ಯವಾಗಿ ನಾವು ಯೂಶ್ವಲಿ ಏನು ಹೇಳ್ತೇವೆ ಅಂದರೆ 2ರಿಂದ 3ನೇ ದಿವಸದಲ್ಲಿ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಅಥವಾ ಇದೇ ಥರ ಲಕ್ಷಣಗಳು ಕಂಟಿನ್ಯೂ ಆದಲ್ಲಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಈ ಥರ ರಕ್ತ ಪರೀಕ್ಷೆ ಮಾಡಿಸ್ಕೊಂಡಾಗ ಮೇನ್ ಆಗಿ ಅಂತ ಹೇಳಿದರೆ ಅದರಲ್ಲಿ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ, 2 ವಿಭಾಗ ಇದೆ. ಸೊ ಇದೆರಡು ಇಫೆಕ್ಟ್ ಆಗ್ತದೆ ಡೆಂಗ್ಯೂ ಈ ಕಾಯಿಲೆಯಿಂದಾಗಿ. ಸೊ ಹೇಗೆ ಈ ಡೆಂಗ್ಯೂ ಹೇಗೆ ಹರಡ್ತದೆ ಅಂತ ಹೇಳಿದರೆ ನಾವು ಈಗ ಯೂಶ್ವಲಿ ಬೇಸಿಗೆಗಾಲದಿಂದ ಮಳೆಗಾಲ ಸ್ಟಾರ್ಟ್ ಆಗುವ ಟೈಮಲ್ಲಿ ಸೊ ಏನಾಗ್ತದೆ ಹೇಳಿದರೆ ಈ ನಮ್ಮಲ್ಲಿ ಅಲ್ಲಲ್ಲಿ ಇರುವಂತಹ ಟೈರ್ಗಳಿರ್ಬೋದು, ಇಲ್ಲ ಈ ಪಾತ್ರೆಗಳಿರ್ಬೋದು, ಇಲ್ಲ ಓಪನ್ ಆಗಿ ಬಿಟ್ಟಂತಹ ಈ ಹೂವಿನ ಚಟ್ಟಿಗಳಿರ್ಬೋದು, ಸೊ ಇದರಲ್ಲೆಲ್ಲ ನೀರು ತುಂಬಿಕೊಂಡಾಗ ಅಥವಾ ಅಲ್ಲಿ ನೀರು ಶೇಖರಣೆಯಾಗಿ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಸೊ ಈ ಥರ ಸೊಳ್ಳೆಗಳು ಉತ್ಪತ್ತಿ ಆದ ನಂತರದಿಂದ ಈ ಸೊಳ್ಳೆಗಳು ಬಂದು ನಮಗೆ ಕಚ್ಚೋದರಿಂದ ಡೆಂಗ್ಯೂವಿನ ಒಂದು ಏನು ಲಕ್ಷಣಗಳು ಕಂಡು ಬರಲಿಕ್ಕೆ ಶುರುವಾಗ್ತದೆ. ಯೂಶ್ವಲಿ ಈ ಸೊಳ್ಳೆ ಕಚ್ಚಿದ ಒಂದು 2-3 ದಿವಸ ಅಂದರೆ ಅದರ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಏನು ಹೇಳ್ತೇವೆ ಸುಮಾರು 2-3 ದಿವಸ ಇರ್ತದೆ. ಅದಕ್ಕೋಸ್ಕರ ನಾವು ಫಸ್ಟ್ ಒಂದಿಗೆ ಜ್ವರ ಬಂದ ತಕ್ಷಣ ಎಲ್ಲ ಜ್ವರವು ಡೆಂಗ್ಯೂ ಆಗಬೇಕು ಅಂತ ಏನೂ ಇಲ್ಲ. ಡೆಂಗ್ಯೂನ ಬಗ್ಗೆ ಇರುವಂತಹ ಅರಿವಿದೆ ಅದನ್ನು ಇನ್ನಷ್ಟು ಹೆಚ್ಚುಗೊಳಿಸಿ, ಯಾಕಂತ ಹೇಳಿದರೆ ಇದರಿಂದ ಇದು ಡೆಂಗ್ಯೂ ಅಂತ ಏನು ಇದೆಯಲ್ಲ ಸೊ ಇದು ನಮಗೆ ಟ್ರೀಟ್ ಮಾಡಬಲ್ಲದಂತಹ ಇದು ಕಾಯಿಲೆ ಆಗಿರೋದ್ರಿಂದ ಇದನ್ನು ಕ್ಲಪ್ತ ಸಮಯದಲ್ಲಿ ಅದಕ್ಕೆ ಸೂಕ್ತ ಸಮಯದಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಳ್ಬೋದು. ಸುಮಾರು ನಾವು ಈಗ ಯೂಶ್ವಲಿ ಹೇಳೋದು ಹೇಳಿದರೆ 100 ಮಕ್ಕಳಲ್ಲಿ ಡೆಂಗ್ಯೂ ಬಂದರೆ 80% ಮಕ್ಕಳಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವ ಅವಶ್ಯಕತೆ ಇರೋದಿಲ್ಲ. ಅದೇ ಉಳಿದ 20% ಮಕ್ಕಳಲ್ಲಿ ಕೆಲವರಿಗೆ ಹಾಸ್ಪಿಟಲ್ ಅಡ್ಮಿಷನ್ ಆಗಬೇಕಾಗ್ತದೆ. ಆ 20% ಮಕ್ಕಳಲ್ಲಿ ಸುಮಾರು 4-5% ಮಕ್ಕಳಿಗೆ ಕೆಲವೊಂದ್ಸಲ ತುಂಬ ಸೀರಿಯಸ್ ಆದಂತಹ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತವೆ. ರಕ್ತಸ್ರಾವ ಆಗೋದು, ಮಿದುಳಲ್ಲಿ ರಕ್ತಸ್ರಾವ ಆಗೋದು, ಅಥವಾ ನಮ್ಮ ಶ್ವಾಸಕೋಶದಲ್ಲಿ ಅಥವಾ ಕರುಳಲ್ಲೆಲ್ಲ ನೀರು ತುಂಬಿಕೊಳ್ಳುವಂಥದ್ದು, ಇಂಥದ್ದೆಲ್ಲ ಲಕ್ಷಣಗಳು ಸುಮಾರು ಒಂದು 4-5% ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯತೆಗಳಿರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ, ನಮಗೆ ಡೆಂಗ್ಯೂ ಅಂದಂಥ ತಕ್ಷಣ ನಾವು ಹೆದರ್ಕೊಳ್ಳದೆ ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಟ್ರೀಟ್ಮೆಂಟನ್ನು ತಗೊಂಡಲ್ಲಿ ಈ ಕಾಯಿಲೆಯಿಂದ ನಮಗೆ ಪಾರಾಗ್ಬೋದು ಅಂತ ಹೇಳ್ತಿದೆ
0: ಡಾಕ್ಟ್ರೇ. ಹಾಗೆ ಮಕ್ಕಳನ್ನ ಹೆಚ್ಚು ಕಾಡುವಂಥದ್ದು ನ್ಯೂಮೋನಿಯಾ ಸಮಸ್ಯೆ ಅಂದರೆ ಕಫದ ಸಮಸ್ಯೆ, ಇದರ ಬಗ್ಗೆ ನಮ್ಮ ಕೆಳಗರಿಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಇದು ಒಂದು ಒಳ್ಳೆಯ ಪ್ರಶ್ನೆ. ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನ್ಯೂಮೋನಿಯಾ ಅನ್ನೋದು ಒಂದು ಮಾರಕ ಕಾಯಿಲೆ. ಯಾಕಂತ ಹೇಳಿದರೆ ಇದು ದೊಡ್ಡವರಲ್ಲೇ ಆಗಿರಲಿ ಅಥವಾ ಮಕ್ಕಳಲ್ಲೇ ಆಗಿರಲಿ, ಅದಕ್ಕೆ ಸೂಕ್ತ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಆಗಿಲ್ಲ ಹೇಳಿದರೆ ತುಂಬ ಜೀವಕ್ಕೆ ಹಾನಿ ಮಾಡುವಂತಹ ಅಪಾಯ ಕೂಡ ತಂದುಕೊಡ್ತದೆ. ಸೊ ಮೊದಲನೇದಾಗಿ ಏನಂತ ಹೇಳಿದರೆ, ನ್ಯೂಮೋನಿಯಾದಲ್ಲಿ ಎರಡು ವಿಧ ಇರ್ತದೆ. ಒಂದು ವೈರಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ, ಇನ್ನೊಂದು ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಲಕ್ಷಣಗಳು ಏನಂತ ಹೇಳಿದರೆ, ಒಂದು ಜ್ವರ, ಶೀತ, ಕೆಮ್ಮು, ಹಾಗೆ ಕಫದ ಸಮಸ್ಯೆ ಆಗುವಂತಹದ್ದು. ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಸುಮಾರು ಈ ಥರ ಜ್ವರ, ಶೀತ, ಕೆಮ್ಮು, ಕಫ ಆದಾಗ ಉಸಿರಾಟದ ತೊಂದರೆ ಬರುವಂಥದ್ದು, ಅಥವಾ ತುಂಬ ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ತೇವೆ, ಅಂದರೆ ತುಂಬ ತೀವ್ರವಾಗಿ ಉಸಿರಾಡುವಂತಹದ್ದು, ಅಥವಾ ಇಲ್ಲಿ ನಮ್ಮ ಹೊಟ್ಟೆ ಅಲ್ಲಿ ಪಕ್ಕಿ ಒಳಗೆ ಹೋಗೋದು ಅಂತ ಹೇಳ್ತೇವೆ. ಸೊ ಆ ಥರ ಲಕ್ಷಣಗಳೆಲ್ಲ ಕಂಡು ಬರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ, ಈ ಥರ ಶೀತ, ಕೆಮ್ಮು, ಜ್ವರ ಇದ್ದಾಗ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಕ್ಲಪ್ತ ಸಮಯದಲ್ಲಿ ಆದರೆ, ಈ ಫಾಸ್ಟ್ ಬ್ರೀದಿಂಗ್ ಅಂತ ಏನು ಹೇಳ್ತೇವೆ ಅಥವಾ ಉಸಿರಾಟದ ತೊಂದರೆ ಆಗುವುದಕ್ಕೆ ಆ ಸ್ಟೇಜಿಗೆ ಹೋಗಿದ್ದನ್ನು ತಪ್ಪಿಸ್ಬೋದು. ಬಟ್ ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಓವರ್ ದ ನೈಟ್ ಅಂದರೆ ರಾತ್ರಿ ಬೆಳಗಾಗುವಾಗ ಈ ಥರ ಅದು ತುಂಬ ಸಿವಿಯರಿಟಿ ಜಾಸ್ತಿ ಆಗಿ ಈ ಥರ ಸಮಸ್ಯೆಗಳಾಗೋದು ಇರ್ತವೆ. ಸೊ ಏನು ಮಾಡಬೇಕು ಹೇಳಿದ್ರೆ, ಈ ಥರ ಆದಾಗ ಫಸ್ಟ್ ಏನೇ ಯಾವುದೇ ಜ್ವರ, ಶೀತ, ಕೆಮ್ಮು ಇದ್ದಾಗ ಫಸ್ಟಿಗೆ ನೀವು ಮನೆಯಲ್ಲಿ ಮೆಡಿಸಿನ್ ಮಾಡಿದ್ರೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ, ಪಿಡಿಯಾಟ್ರಿಷಿಯನ್ಸ್ಗೆ ಕನ್ಸಲ್ಟ್ ಮಾಡಿದರೆ ಉತ್ತಮ. ಅದಲ್ಲದೆ ನಿಮ್ಮ ಹತ್ತಿರದಲ್ಲಿ ಯಾರು ಕನ್ಸಲ್ಟ್ ಮಾಡುವಂತಹ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರ್ಬೋದು, ಯಾರಿಗಾದ್ರೂ ಕನ್ಸಲ್ಟ್ ಮಾಡಿ ಇನಿಷಿಯಲಿ ಬೇಕಾದಂತಹ ಅದಕ್ಕೆ ಟ್ರೀಟ್ಮೆಂಟನ್ನು ನೀವು ಸ್ಟಾರ್ಟ್ ಮಾಡಿದರೆ ಮುಂದೆ ಆಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಯನ್ನು ನಾವು ತಪ್ಪಿಸ್ಬೋದು. ಸೊ ಇದರಲ್ಲಿ ಇನ್ನೊಂದು ಏನು ಹೇಳಿದರೆ, ಈ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಅಂದರೆ ಮಗುವಿಗೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಎದೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಇಲ್ಲ ಕೆಲವೊಂದ್ಸಲ ಈ ಕೈಕಾಲೆಲ್ಲ ನೀಲಿ ಆಗುವಂಥದ್ದು, ಇದೆಲ್ಲ ತುಂಬ ಸಿವಿಯರ್ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆದಾಗ ಈ ಥರ ಲಕ್ಷಣಗಳು ಕಂಡು ಬರ್ತವೆ. ಸೊ ಮಳೆಗಾಲದಲ್ಲಿ ಮೇಯ್ನಾಗಿ ಏನು ಹೇಳಿದರೆ, ಈ ಥರ ತುಂಬ ಮಳೆ ಸುರಿಯುತ್ತಿರಬೇಕಾದ್ರೆ, ಇಲ್ಲ ಸ್ವಲ್ಪ ಹವಾಮಾನದಲ್ಲಿ ವೈಪರೀತ್ಯ ಆದಾಗ ನಾವು ಇದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಉತ್ತಮ ಸಜೆಷನ್ ಅಂತ ಹೇಳಿದರೆ, ನಾವು ಆದಷ್ಟು ಈ ರೋಗ ಬರದಂತೆ ತಡೆದರೆ ಒಳ್ಳೆಯದು. ಅದನ್ನು ಹೇಗೆ ತಡೆಯಬೋದು ಅಂತ ಹೇಳಿದರೆ, ಆದಷ್ಟು ನಾವು ಬೆಚ್ಚಗಿಟ್ಕೊಳ್ಳೋದು, ಇಲ್ಲ ಆದಷ್ಟು ಬಿಸಿನೀರನ್ನು ನಾವು ಕುಡಿಯುವಂಥದ್ದು, ಅಥವಾ ನಮ್ಮ ಸುತ್ತಮುತ್ತಲು ಅಂದರೆ ಮನೆಯ ಸುತ್ತಮುತ್ತಲು ನಾವು ಕ್ಲೀನ್ ಇಟ್ಕೊಳ್ಳುವಂಥದ್ದು, ಅದರ ಜೊತೆಗೇ ರಾತ್ರಿ ಹೊತ್ತಲ್ಲಿ ತುಂಬ ಚಳಿ ಇರುವುದ ಕಾರಣ ಆದಷ್ಟು ನಾವು ಬೆಚ್ಚಗೆ ಇಟ್ಕೊಂಡ್ರೆ, ಅಥವಾ ಮಳೆಯಲ್ಲಿ ಆದಷ್ಟು ನೆನೆಯೋದನ್ನು ನಾವು ತಪ್ಪಿಸಿದರೆ ಈ ಥರ ಸಮಸ್ಯೆಗಳಿಗೆ ಹೋಗಲಾದಂತೆ ತಡೆಗಟ್ಟಬಹುದು.
0: ಡಾಕ್ಟ್ರೇ, ಹಾಗೆ ನಾವು ಗಮನಿಸುವುದಾದರೆ, ಈಗ ಮಳೆಗಾಲ ಹೊರತುಪಡಿಸಿ ಇರ್ತದೆ, ಮತ್ತು ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇರುವಂಥದ್ದು ಈ ನೆಗಡಿ ಮತ್ತು ಶೀತ, ಇದನ್ನು ನಾವು ಹೇಗೆ ನಿಯಂತ್ರಿಸ್ಬೋದು, ಮನೆಯಲ್ಲಿ ಮಾಡ್ಬೋದು, ಅಥವಾ ಅದಕ್ಕೂ ನಾವು ದಿಢೀರಂತ ಡಾಕ್ಟ್ರನ್ನ ಕನ್ಸಿಡರ್ ಆಗಬೇಕಾ?
2: ನೋಡಿ, ಇದರಲ್ಲಿ ಈಗ ಶೀತ ನೆಗಡಿ ಅಂತ ಹೇಳಿದ ತಕ್ಷಣ ಏನು ದಿಢೀರಾಗಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡಬೇಕು ಅಂತಲ್ಲ, ಬಟ್ ಆದರೆ ಎಲ್ಲಿಯಾದರೂ ಅವರಿಗೆ ಕೆಮ್ಮು ಅಥವಾ ಈ ಥರ ತುಂಬ ಮೂಗು ಕಟ್ಟೋದು ಅಥವಾ ಅದರಿಂದಾಗಿ ಏನಾರ ಸಮಸ್ಯೆ ಆದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ ಉತ್ತಮ. ಇಲ್ಲದಿದ್ರೆ ನಮಗೆ ಆದಷ್ಟು ಶೀತ ಈಗ ಎಲ್ಲ ಈ ಥರ ನೆಗಡಿ ಶೀತ ಎಲ್ಲ ಆದಾಗ ಮನೆಯಲ್ಲೇ ನನ್ನ ಆಗಲೇ ಹೇಳಿದಾಗೆ ಆದಷ್ಟು ನಾವು ಬೆಚ್ಚಗಿಟ್ಕೊಂಡು ಅಥವಾ ಬಿಸಿನೀರನ್ನು ಸೇವನೆ ಮಾಡೋದರ ಮೂಲಕ ರೋಗವನ್ನು ಬರದಂತೆ ತಡಿಬಹುದು.
0: ಹೆಚ್ಚಿನ ಮಕ್ಕಳಲ್ಲಿ ನೋಡಿದ ಹಾಗೆ ಡಾಕ್ಟ್ರೇ, ವಾಂತಿ ಭೇದಿ ಕೂಡ ಶುರುವಾಗುವಂಥದ್ದು, ಅದು ಯಾವ ಕಾರಣಕ್ಕೆ ಶುರುವಾಗುತ್ತೆ, ಮತ್ತು ಅದನ್ನು ಯಾವ ರೀತಿ ನಿಯಂತ್ರಿಸಬಹುದು?
2: ಇದು ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂತ ಹೇಳಿದರೆ, ಇತ್ತೀಚೆಗೆ ತುಂಬ ಇದರಲ್ಲಿ ನ್ಯೂಸಲ್ಲಿ ಇರ್ಬೋದು ಅಥವಾ ಪೇಪರಲ್ಲಿ ಇರ್ಬೋದು ತುಂಬ ನೋಡ್ತೇವೆ, ವಾಂತಿ ಭೇದಿ ಅತಿಸಾರ ಅಂತ ಹೇಳುವಂಥದ್ದು. ಮೇಯ್ನಾಗಿ ಏನಂತ ಹೇಳಿದರೆ, ನಮಗೆ ಈ ಬರುವಂಥ ಕಾರಣ ಯಾಕೆ ಹೇಳಿದರೆ ನೀರಿನಿಂದಾಗಿ. ಸೊ ಈ ಟೈಮಲ್ಲಿ ಏನಾಗ್ತದೆ ಹೇಳಿದರೆ, ಕೆಲವೊಂದ್ಸಲ ಈ ಬೇಸಿಗೆಗಾಲದಲ್ಲಿ ಕೆಲವೊಂದು ಕಡೆ ನೀರು ಇರೋದಿಲ್ಲ, ಬತ್ತಿ ಹೋಗಿರ್ತದೆ. ಕೆಲವೊಂದ್ಸಲ ಈ ಥರ ನೀರು ಕಲುಷಿತವಾದಂತಹ ನೀರು ಬರೋದರಿಂದ ಅಥವಾ ಈಗ ಫಸ್ಟ್ ಮಳೆ ಬಂದದ್ರಿಂದಾಗಿ ಕಲುಷಿತವಾದಂತಹ ನೀರು ಬರುವುದರಿಂದ ಆಗಿರ್ಬೋದು, ಅಥವಾ ಅದರ ಸ್ಟೋರೇಜ್ ಸರಿಯಾಗಿ ಇಲ್ಲದೆ ಇರುವಂತಹದ್ರಿಂದ ಇರ್ಬೋದು, ಅಥವಾ ಕೆಲವೊಂದ್ಸಲ ನಮ್ಮ ಮನೆಯಲ್ಲೇ ಇರ್ಬೋದು. ಈಗ ಏನು ಇದನ್ನ ಯೂಸ್ ಮಾಡ್ತೇವಲ್ಲ, ಪ್ಯೂರಿಫೈಯರ್ನ ಯೂಸ್ ಮಾಡ್ತೇವೆ, ಸೊ ಅದರಲ್ಲಿ ಕೂಡ ಹಾಗೆ ತುಂಬಾ ಟೈಮಿಂದ ಯೂಸ್ ಮಾಡಲಾರ್ದಂತೆ ಇದ್ದ ಪ್ಯೂರಿಫೈಯರ್ನ ಯೂಸ್ ಮಾಡಿದಾಗ, ಸೊ ಈ ಥರ ಎಲ್ಲ ಇದ್ದಾಗ ಅದನ್ನು ಕರೆಕ್ಟಾಗಿ ವಾಶ್ ಮಾಡದೆ ಯೂಸ್ ಮಾಡಿದಾಗ ಈ ಥರ ವಾಂತಿ ಭೇದಿ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಬರೀ ನೀರಿನಿಂದ ಅಂತಲ್ಲ, ಕೆಲವೊಂದ್ಸಲ ಫುಡ್ ಐಟಮ್ಸಿಂದ ಕೂಡ ಬರ್ತವೆ. ಅದು ಯಾವಾಗ ಹೇಳಿದರೆ ತುಂಬ ಈ ಫುಡ್ ಐಟಮ್ಸ್ನ ಅದಷ್ಟು ಹೊರಗಡೆ ಇಟ್ಟು ತಿಂದಾಗ, ಅಥವಾ ಅರ್ಧ ಬೆಂದಿದ್ದನ್ನು ಫುಡ್ ಐಟಮ್ಸ್ ಅಂತ ತಿಂದಾಗ, ಅಥವಾ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಇಟ್ಟು ಅದರಲ್ಲಿ ಈ ನೊಣಗಳು ಬಂದು ಕೂತದ್ರಿಂದಾಗಿ, ಸೊ ಇದರಿಂದಾಗಿ ಈ ಥರ ಸಮಸ್ಯೆಗಳು ಬರ್ತವೆ. ಇದು ಕೂಡ ಹಾಗೆ ನಮಗೆ ಈ ನಿಮೋನಿಯಾ ಡೆಂಗ್ಯೂ ಅಂತ ಹೇಗೆ ಹೇಳ್ತೇವೆ, ವಾಂತಿ ಭೇದಿ ಕೂಡ ಒಂಥರ ಲೈಫ್ ಥ್ರೆಟನಿಂಗೆ, ಯಾವಾಗ ಬೇಕಾದ್ರೂ ಜೀವಕ್ಕೆ ಹಾನಿ ಮಾಡುವಂತಹ ರೋಗ ಆಗುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಯೂಶಲಿ ಒಂದು ಸಲ ಎರಡು ಸಲ ವಾಂತಿ ಭೇದಿ ಆದಾಗ ಅವಾಗ ನಮಗೆ ಮನೆಯಲ್ಲೇ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಏನಂತ ಹೇಳಿದರೆ, ನಾವು ಯಾವಾಗ ನಮ್ಮ ಈ ತೊಂದರೆ ಇರುವ ನೀರು ಅಥವಾ ಫುಡ್ ಕನ್ಸಂಪ್ಷನ್ ಮಾಡಿ ಆದ್ಮೇಲಿಂದ ತುಂಬ ಎರಡು ಮೂರು ಸಲ ವಾಂತಿ ಆಗೋದು, ಹೊಟ್ಟೆಯಲ್ಲಿ ಏನು ಕೊಟ್ಟರು ನಿಲ್ತಿಲ್ಲ, ಅಥವಾ ಒಂದು ನಾಲ್ಕೈದು ಸಲ ಲೂಸ್ ಮೋಷನ್ ಆಗ್ತಿರೋದು, ಈ ಥರ ಎಲ್ಲ ಆದಾಗ ಒಂದು ವೈದ್ಯರನ್ನು ಸಮಾಲೋಚನೆ ಮಾಡಿದರೆ ಉತ್ತಮ. ಯಾಕಂತ ಹೇಳಿದರೆ, ನಮ್ಮ ದೇಹದಲ್ಲಿ ಮೇನ್ ಆಗಿರೋದು ನೀರಿನಂಶ. ಸೊ ಈ ವಾಂತಿ ಭೇದಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನೀರಿನಂಶವೇ ಕಡಿಮೆ ಆಗುವಂತಹದ್ದು. ಸೊ ಈ ಥರ ನೀರಿನಂಶ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಅದರಿಂದಾಗಿ ಎಷ್ಟೋ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಆಗಿರ್ಬೋದು, ಅಥವಾ ಕಿಡ್ನಿ ವೈಫಲ್ಯ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳು ಇರ್ತವೆ. ಸೊ ನಾವು ಒಂದೇನು ಹೇಳ್ತೇವೆ ಅಂತ ಹೇಳಿದ್ರೆ, ಆದಷ್ಟು ಅದೇ ಆಗಲೇ ಹೇಳಿದಾಗೆ ಅದನ್ನು ತಡೆಗಟ್ಟಿದಷ್ಟು ಉತ್ತಮ. ಒಂದು ವೇಳೆ ಇಂಥದ್ದೇನಾದರೂ ಆಗಬಾರ್ದು ಆಗಿ ಹೋದಾಗ, ಸೊ ಏನು ಮಾಡ್ಬೋದು ಹೇಳಿದರೆ, ಒಂದು ಸ್ವಲ್ಪ ನಿಮಗೆ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಾಗ, ಈ ಥರ ವಾಂತಿ ಆಗ್ತಾ ಇದೆ ಅಥವಾ ಮೂರು ನಾಲ್ಕು ಸಲ ಭೇದಿ ಆಗ್ತಾ ಇದೆ ಅಂತ ಹೇಳಿದರೆ, ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್, ಅಂದರೆ ಎಲ್ರಿಗೂ ಗೊತ್ತಿರುವಂತೆ ಜಿಂಕ್ ಮತ್ತು ORS, ಇದು ಎರಡು ಮುಖ್ಯವಾಗಿ ಇದರಲ್ಲಿ ಟ್ರೀಟ್ಮೆಂಟಲ್ಲಿ ಹೆಲ್ಪ್ ಮಾಡುವಂಥದ್ದು. ಜಿಂಕ್ ಹೇಗೆ ಹೇಳಿದರೆ, ಅದರ ಭೇದಿಯ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಈಗ ಸ್ವಲ್ಪ ಸುಸ್ತು ಅನಿಸೋದಿರ್ಬೋದು, ಅದಕ್ಕೋಸ್ಕರ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡ್ತದೆ. ORS ಕೂಡ ಹಾಗೆ, ನಮಗೆ ನೀರಿನಂಶ ಕಡಿಮೆ ಆಗಿದ್ದರಿಂದ ಆ ನೀರಿನಂಶ ಮತ್ತು ಲವಣಾಂಶವನ್ನು ಎರಡನ್ನೂ ಕೂಡ ಕಂಟ್ರೋಲ್ ಮಾಡುವಂಥದ್ದು ORS. ಸೊ ಇದನ್ನು ತಗೊಂಡಾಗ ನಮ್ಮ ವಾಂತಿ ಮತ್ತು ಭೇದಿಯಲ್ಲಿ ಏನು ಲಾಸ್ ಆಗಿರ್ತದೆ ಅದನ್ನು ಇದು ರಿಪ್ಲೇಸ್ ಮಾಡ್ತದೆ. ಸೊ ಆದ ಕಾರಣದಿಂದಾಗಿ ಜಿಂಕ್ ಮತ್ತು ORS ಕನ್ಸಂಪ್ಷನ್ ಮಾಡಬೇಕಾಗ್ತದೆ. ಇದು ಇಷ್ಟು ವಾಂತಿ ಭೇದಿ ಬಗ್ಗೆ ಇರುವಂತಹ ಕೆಲವು ವಿಚಾರಗಳು.
0: ಮತ್ತು ಈ ಮಳೆಗಾಲದ ಸಮಯದಲ್ಲಿ ಮಕ್ಕಳಿಗೆ ಈಗ ಯಾವ ರೀತಿಯಾದಂಥ ಆಹಾರಗಳನ್ನೆಲ್ಲ ಸಜೆಸ್ಟ್ ಮಾಡ್ತೀರಿ ತಾವು?
2: ನಾನಾಗಲೇ ಹೇಳಿದ ಹಾಗೆ, ಆದಷ್ಟು ನಮ್ಮ ಮನೆಯ ಆಹಾರಗಳನ್ನೇ, ಮನೆಯ ಪದಾರ್ಥಗಳನ್ನೇ ಕೊಟ್ಟಷ್ಟು ಉತ್ತಮ. ಹೊರಗಡೆ ಹೋದಷ್ಟು ನಮಗೆ ಅಲ್ಲಿಯ ನೀರು ಬಳಕೆ ಇರ್ಬೋದು ಅಥವಾ ಅಲ್ಲಿಯ ಫುಡ್ ಕ್ವಾಲಿಟಿ ಬಗ್ಗೆ ನಮಗೆ ಏನು ಐಡಿಯಾ ಇರೋದಿಲ್ಲ. ಸೊ ಆದ ಕಾರಣದಾಗಿ ಆದಷ್ಟು ಈ ಮನೆಯಲ್ಲಿ ನಾವು ಪದಾರ್ಥ ಮಾಡಿದ ಆಹಾರ ಪದಾರ್ಥವನ್ನು ಸೇವಿಸಿದರೆ ಉತ್ತಮ. ಅದರಲ್ಲಿಯೂ ಕೂಡ ನಾವು ಏನು ಕುಕ್ಡ್ ಫುಡ್ ಅಂತ ಏನು ಹೇಳ್ತೇವೆ, ಅಂದರೆ ಸಂಪೂರ್ಣವಾಗಿ ಅದನ್ನು ಬೇಯಿಸಿ ತಿಂದಷ್ಟು ಉತ್ತಮ ಅಂತ ಹೇಳ್ತೇನೆ. ಅದರ ಜೊತೆಗೆ ನೀರು ಕೂಡ ಹಾಗೆ ಕುದಿಸಿ ಆರಿಸಿ ಕೂಡ ಆರಿಸಿದ ನೀರನ್ನು ಕೊಟ್ಟರೆ ಉತ್ತಮ. ಯಾಕಂದರೆ ಕೋಲ್ಡ್ ವಾಟರ್, ನಾವು ಕುದಿಸದೆ ಯೂಸ್ ಮಾಡಿದಂಥ ವಾಟರ್, ಅದು ಅದರ ಸೋರ್ಸ್ ನಮಗೆ ಗೊತ್ತಿರೋದಿಲ್ಲ. ಆಗಲೇ ಹೇಳಿದ ಹಾಗೆ ಕೆಲವೊಂದ್ಸಾರಿ ಕ್ಲೀನ್ಲಿನೆಸ್ ಸ್ವಲ್ಪ ಕಡಿಮೆ ಆದರೆ ಈ ಥರ ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರ ನಾವು ಅದನ್ನು ಕುದಿಸಿ ಆರಿಸಿ ಕುಡಿದ್ರೆ ಉತ್ತಮ. ಅದರ ಜೊತೆಗೇ ಇನ್ನೊಂದೇನು ಹೇಳಿದರೆ, ನಾವು ಆದಷ್ಟು ಬಿಸಿ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅದು ಕೂಡ ದೇಹಕ್ಕೆ ಉತ್ತಮವಾಗಿರ್ತದೆ. ಇದರ ಜೊತೆಗೆ ನಾನೇನು ಇನ್ನೊಂದೇನು ಹೇಳಲಿಕ್ಕೆ ಬಯಸ್ತೇನೆ ಹೇಳಿದರೆ, ತರಕಾರಿಗಳಿರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ಇಂಥದನ್ನು ನಾವು ಫ್ರೆಶ್ ಆಗಿ ಕೊಟ್ಟರೆ ಉತ್ತಮ. ಯಾಕಂತ ಹೇಳಿದರೆ, ಈಗ ಇತ್ತೀಚಿನ ಮಕ್ಕಳಲ್ಲಿ ತುಂಬ ಮಕ್ಕಳನ್ನ ನಾವು ನೋಡ್ತೇವೆ ಮಲಬದ್ಧತೆ ಅಂತ ಹೇಳ್ತೇವೆ, ಕಾನ್ಸ್ಟಿಪೇಷನ್ ಅಂತ, ಇದು ಕೂಡ ಒಂದು ಸಮಸ್ಯೆ. ಸೊ ಅದರಿಂದಾಗಿ ಈ ಥರ ಕಾನ್ಸ್ಟಿಪೇಷನ್ಗೆ ಕೂಡ ನಾವು ಈ ಪ್ಯಾಕೆಟ್ ಫುಡ್ ಅಂತ ಏನು ಹೇಳ್ತೇವೆ ಅದನ್ನು ಕನ್ಸ್ಯೂಮ್ ಮಾಡದೆ ಮನೆಯಲ್ಲೇ ತಯಾರಿಸಿದ ಫುಡ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಅಂತ ತರಕಾರಿಗಳಿರ್ಬೋದು, ಇದನ್ನು ಸೇವನೆ ಮಾಡೋದು ಅತ್ಯಂತ ಉತ್ತಮ. ಹಾಗೆ ಅಂತೆಯೇ ನಮಗೆ ಬೇಕಾದಂಥ ಪೌಷ್ಟಿಕ ಆಹಾರಗಳು, ಅಂದರೆ ಈ ಮೊಟ್ಟೆ ಮೀನು ಇದೆಲ್ಲ ಪೌಷ್ಟಿಕಾಂಶ ಕೊಡುವಂತಹ ಆಹಾರಗಳು, ಇದನ್ನೆಲ್ಲ ಸೇವಿಸಿದ್ರೆ ಉತ್ತಮ.
0: ಈಗ ಹೆಚ್ಚಾಗಿ ಹೆತ್ತವರು ತುಂಬಾ ಆತಂಕಕ್ಕೆ ಒಳಗಾಗ್ತಾರೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ಸಂದರ್ಭದಲ್ಲಿ, ಹೆತ್ತವರಿಗೆ ನೀವು ಏನು ಒಂದು ಸಲಹೆ ಕೊಡ್ತೀರಿ ಈ ಮಕ್ಕಳ ಕೇರಿಂಗ್ ಬಗ್ಗೆ?
2: ಈಗಾಗಲೇ ನಾನು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಹೇಳಿದೆ. ಸೊ ಮೊದಲನೇದಾಗಿ ಡೆಂಗ್ಯೂ ಬಗ್ಗೆ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹೇಳಿದರೆ, ನಮಗೆ ಬರದಂತೆ ತಡೆಯುವ ವಿಧಾನಗಳು ಅಂತ ಏನು ಹೇಳ್ತೇವಲ್ಲ, ಮನೆಯಲ್ಲಿ ಮಾಸ್ಕಿಟೋ ನೆಟ್ ಯೂಸ್ ಮಾಡೋದಿರ್ಬೋದು ಅಥವಾ ಮಾಸ್ಕಿಟೋ ರೆಪೆಲೆಂಟ್ಸ್ ಅಂತ ಏನು ಸಿಗ್ತವೆ ಅದನ್ನು ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಅದಕ್ಕಿಂತಲೂ ಉತ್ತಮ ಅಂತ ಹೇಳಿದರೆ ನಮ್ಮ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿರಿಸೋದು, ಅಥವಾ ಈ ಟೈರ್ಗಳಿರ್ಬೋದು ಅಥವಾ ಚಟ್ಟಿಗಳಿರ್ಬೋದು ಅದರಲ್ಲಿ ನೀರು ನಿಂತ್ಕೊಳ್ಳದಂತೆ ನೋಡ್ಕೊಳ್ಳುವಂಥದ್ದು ಉತ್ತಮ. ಸೊ ಇದನ್ನೆಲ್ಲ ನಾವು ಈ ಕ್ರಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದರೆ, ಸೊ ಇದು ಹೆತ್ತವರ ಜವಾಬ್ದಾರಿ ಕೂಡ ಆಗಿರ್ತದೆ. ನಮ್ಮ ಮನೆಯ ಸುತ್ತಮುತ್ತ ನಾವು ಸ್ವಚ್ಛವಾಗಿಟ್ಟರೆ ಗ್ರಾಮ ಸ್ವಚ್ಛವಾಗಿರ್ತದೆ, ಹಾಗೆ ತಾಲೂಕು ಸ್ವಚ್ಛವಾಗಿರ್ತದೆ, ದೇಶ ಸ್ವಚ್ಛವಾಗಿರ್ತದೆ. ಸೊ ಆ ಸ್ಟೆಪ್ ಅಲ್ಲಿಂದೇ ಸ್ಟಾರ್ಟ್ ಆಗ್ತದೆ, ನಮ್ಮ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿ ಇರಿಸುವಂಥದ್ದು. ಸೊ ಇದು ಒಂದು ಸಲಹೆ. ಎರಡನೇ ಸಲಹೆ ಏನಂತ ಹೇಳಿದರೆ, ನಿಮಗೆ ಯಾವುದೇ ತರಹದ ತೊಂದರೆಗಳು ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು. ಮನೆಯಲ್ಲಿ ನೀವು ಇನಿಷಿಯಲಿ ನೀವೇನು ಟ್ರೀಟ್ಮೆಂಟ್ ಮಾಡುವುದು ಸರಿ, ಅದರ ಜೊತೆಗೆ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗಳನ್ನ ತಗೊಂಡ್ರೆ, ನೀವು ಅದರ ಸಿವಿಯರಿಟಿಯನ್ನು ನಾವು ಆಗಲೇ ಹೇಳಿದಾಗೆ ಒಂದು ಕೈ ತಪ್ಪಿ ಹೋಗುವ ಅಂತಹ ಸಮಸ್ಯೆಯನ್ನು ನಾವು ಕೈ ಮೀರಿ ಹೋಗುವ ಟೈಮ್ ಇರ್ತದೆ, ಅದನ್ನು ನಾವು ತಡೆಗಟ್ಟಬಹುದು. ಮೂರನೇದು ಈಗಾಗಲೇ ನಾನು ಹೇಳಿದಾಗೆ ಫುಡ್ ಬಗ್ಗೆ, ಆದಷ್ಟು ನಾವು ಕುದಿಸಿ ಆರಿಸಿದ ನೀರನ್ನು ಕುಡಿಯೋದರ ಜೊತೆಗೆ ಮನೆಯಲ್ಲಿ ತಯಾರಿ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು, ಇದು ಒಂದು ಸಜೆಷನ್ಸ್. ಅಂತೆಯೇ ಈಗ ಮಕ್ಕಳಿಗೆ ಬೇಕಾದಂತಹ ವ್ಯಾಕ್ಸಿನೇಷನ್ಸ್ ಇರ್ಬೋದು, ಇದನ್ನು ನಾವು ಟೈಮ್ ಟೈಮ್ಗೆ ಮಾಡುವಂಥದ್ದು ಉತ್ತಮ. ಯಾಕಂದರೆ ಸಣ್ಣ ಮಕ್ಕಳಿಂದಲೇ ನಾವು ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡಿದರೆ ಅವಕ್ಕೆ ಬರುವಂತಹ ಈ ನಿಮೋನಿಯಾ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಅದರ ಸಿವಿಯಾರಿಟಿಯನ್ನು ಕಡಿಮೆ ಮಾಡಬಹುದು. ಅದು ಕಂಪ್ಲೀಟಾಗಿ ಹೋಗ್ತದೆ ಅಂತಲ್ಲ, ಬಟ್ ಅದರ ಸಿವಿಯಾರಿಟಿ ಏನಿರ್ತದೆ ಅದನ್ನು ತಡೆಗಟ್ಟಬಹುದು. ಆದ ಕಾರಣದಿಂದಾಗಿ ಈಗ ಸರ್ಕಾರದಿಂದ ಕೂಡ ಅದಕ್ಕೆ ಉತ್ತಮ ವಾದಂತಹ ಸೌಲಭ್ಯಗಳಿದ್ದಾವೆ. ಅಲ್ಲಿಂದ ಏನೇನು ಸವಲತ್ತುಗಳಿರ್ತವೋ ಅವೆಲ್ಲವನ್ನು ವ್ಯಾಕ್ಸಿನೇಷನ್ಸ್ ಇರ್ಬೋದು ಅಥವಾ ಎಲ್ಲ ಸವಲತ್ತುಗಳನ್ನು ತಗೊಂಡು ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟಾಗಿ ಮಾಡಿಸಿಕೊಂಡು ನಿಮ್ಮ ಮಕ್ಕಳನ್ನು ಈ ರೋಗದಿಂದ ಬರದಂತೆ ತಡೆಗಟ್ಟೋದು ಒಂದು ಉತ್ತಮವಾದಂತಹ ಸಜೆಷನ್ ಅಂತ ನಾನು ಕೊಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಕೊನೆಯದಾಗಿ ಡಾಕ್ಟ್ರೇ, ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಗಳು ತುಂಬ ದೂರದಲ್ಲಿ ಇರ್ತದೆ, ಸಮಯ ಇಲ್ಲದೆ ಅಂದರೆ ಬೆಳಿಗ್ಗೆ ಶುರು ಆಗ್ಬೋದು, ಮಧ್ಯಾಹ್ನ ಶುರು ಆಗ್ಬೋದು, ಅಥವಾ ರಾತ್ರಿಯೂ ಏನಾದರೂ ಅವರಿಗೆ ಜ್ವರವೋ ಶೀತ ನೆಗಡಿ ಬರ್ಬೋದು. ಈಗ ಡಾಕ್ಟರ್ ಸಲಹೆ ಮೇರೆಗೆ ಕೆಲವೊಂದಿಷ್ಟು ಈಗ ಜ್ವರಕ್ಕೆ ಸಂಬಂಧಿಸಿದ ಹಾಗೆ ಶೀತಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಮದ್ದುಗಳನ್ನು ಮನೆಯಲ್ಲಿ ಇಟ್ಕೊಳ್ಬೋದಾ ಡಾಕ್ಟರ್ ಸಲಹೆ ಮೇರೆಗೆ, ಅದರ ಬಗ್ಗೆ ಸ್ವಲ್ಪ ಏನು ಹೇಳ್ತೀರಿ?
2: ಎಮರ್ಜೆನ್ಸಿಗೆ ಅಂತ ನಾವು ಯಾವಾಗಾದರೂ ಇಟ್ಕೊಳ್ಳೋದು ಬೇರೆ ವಿಷಯ, ಬಟ್ ಅದನ್ನೇ ಇಟ್ಕೊಂಡು ನಾವು ಅದರಲ್ಲೇ ಟ್ರೀಟ್ ಮಾಡ್ತಾ ಮನೆಯಲ್ಲೇ ಕೊಡ್ತಾ ಇರೋದು ನಾನು ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂದರೆ ನಮಗೆ ನೈಟಲ್ಲಿ ಹೋಗ್ಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ತುಂಬ ದೂರ ದೂರದಲ್ಲಿ ಮನೆಯೆಲ್ಲ ಇದ್ದಾಗ ಈ ಥರ ಸಿರಪ್ ಎಲ್ಲ ಕೊಟ್ಟು ಒಮ್ಮೆಗೆ ನಾವು ಟ್ರೀಟ್ ಮಾಡ್ಬೋದು. ಬಟ್ ಅವರಿಗೆ ಈಗ ಬೆಳಗ್ಗೆ ಆಗಿರ್ಬೋದು ಅಥವಾ ಸ್ವಲ್ಪ ಮಳೆ ಸ್ವಲ್ಪ ಬಿಟ್ಟ ಮೇಲೆ ಆಗಿರ್ಬೋದು ಅವರು ಕನ್ಸಲ್ಟ್ ಮಾಡಿದರೆ ಉತ್ತಮ. ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ನಾವು 24/7 ಎಲ್ಲ ಟೈಮಲ್ಲಿ ಕೂಡ ವೈದ್ಯರು ಲಭ್ಯವಿರ್ತೇವೆ. ನಾವು ಯಾವುದೇ ಸಮಯದಲ್ಲಿ ಬಂದರೂ ಕೂಡ OPD ಸಮಯ 9-5 ಇರ್ಬೋದು, ಬಟ್ ಅದ ನಂತರದಿಂದ ಎಮರ್ಜೆನ್ಸಿಯಲ್ಲಿ ನಾವು ಯಾವಾಗಲೂ 24/7 ಅವೈಲೇಬಲ್ ಇರ್ತೇವೆ. ಸೊ ಈ ಥರ ಏನಾದರೂ ಸಮಸ್ಯೆಗಳಿದ್ದಾಗ ಎನಿ ಟೈಮ್ ಕರ್ಕೊಂಡು ಬಂದು ಕನ್ಸಲ್ಟ್ ಮಾಡಬಹುದು.
0: ಕೇಳಿದ್ರೆ ಇಷ್ಟು ಹೊತ್ತು ನಮಗೆ ಈ ಮಳೆಗಾಲದಲ್ಲಿ ಮಕ್ಕಳನ್ನ ಸಹಜವಾಗಿ ಕಾಡುವಂತ ಕಾಯಿಲೆಗಳ ಬಗ್ಗೆ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟವರು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ವಿಭಾಗದ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ.
2: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೂಡ 97 3 4 0 8 0 8. ಕೆಳಗರೆ ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ. ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ಕೇಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೆಳಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡು ನಮ್ಮೊಟ್ಟುಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೇಡು ನಡೆತಂದೊಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯ ನಂಚಿನ ರಂಜಿತೆಯನ್ನ ನಮ್ಮೊಟ್ಟುಗೊಳ್ಳೇರು. ಆರು ಇನಿ ನಮಕ್ ಮಣ್ಣು ಪರೀಕ್ಷೆಯ ಬೊಕ್ಕ ನೀರುದ ಪರೀಕ್ಷೆದ ಮಹತ್ವ ಅವು ದಾಯಿಗ್ ಬೊಕ್ಕ ಎಂಚ ಮಲ್ಪೋಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮಾತ ಈ ವಿಚಾರವಾದ ನಮಕ್ ಮಾಹಿತಿ ಕೊರಿಯರವ್ಲೇರು. ಕಾರ್ಯಕ್ರಮಗೂ ಮೊಕ್ಕೆಲ ಸುಲ್ಮೆಲು
1: ಸುಲ್ಮೇಲೆ ಸರ್.
0: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂದ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನೊಲಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪಡು ಪಂದ್
1: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್. ಐಟ್ ಇಪ್ಪು ನಂಚಿದ್ನ ಪೋಷಕಾಂಶಲೇನೆ ನಮಕ್ ತೆರೆಯೋನಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮಣ್ಪುನಾಗ ಅವಕ್ಕೆ ಸಂಬಂಧಪಟ್ಟದ ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನಲ್ಲಿ ಅಂಚನೆ ಆ ಮಣ್ಣಡಿ ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವು ಉಂಡು ಆ ಒಂಜಿ ಆಯ್ತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನಲ್ಲಿ.
0: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು.
1: ಮಸ್ತ್ ಲಾಭ ಉಂಡು ಸರ್. ಪಂಡ ಇಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಳಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು. ಪಂಡ ಒಂಜಿ ರೇಂಜ್ ಉಂಡು ಪಿ ಹೆಚ್ ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ ಏಳು ಮನ್ಪುನವು ತಟಸ್ಥ ಏಳಿರದು ಕಮ್ಮಿ ಇತ್ತಂಡ ಅವು ಪುಳಿ ಅಂಶ ಅನ್ಕೊಂಡು ಅರ್ಥ. ಅವು ಏಳಿರದು 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ್ದು ಅನ್ಪೇರು. ಅವೆ ಒಂಜಿ ಏಳಿರದು ಕಮ್ಮಿ ಇತ್ತಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕೆ ಬೆಳೆಪುಣಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕೆ ಮಂತೊಂದು ಇಪ್ಪುನಂದು ಅವೇಕ ದಾದ ಪಂಡ ಇರ ಸುಣ್ಣದ ಪುಡಿ ಪಾಡುವೆರು ಕುಮಾಯ ಅವನ್ ಪೆರದಿಲ್ಲ ಅವನ್ ಪಾಡುವೆರು ಅವು ದಾಯ ಪಾಡುವೆರ ಪಂಡ ಮಣ್ಣದ ಒಂಜಿ ಪುಳಿ ಅಂಶ ಇಪ್ಪುಡದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತಿನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಪುಂಡು ಆ ಒಂಜಿ ಕಾರಣಗ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಪುಂಡು ಸರ್. ಅವಂಜಿ ನಮಕ್ ತೆರೆಯೋನಲ್ಲಿ ಮಣ್ಣು ಪರೀಕ್ಷೆ ಮಣ್ಣುತಂಡ
0: ಎದೆ ಮಾಹಿತಿ ನಿಪ್ಪಂಡ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಗಳು ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
1: ಇತ್ತೆ ಯಾನು ಇರಗ ಕಂಗದ ಕೃಷಿತ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪಂಪೆ ಸರ್. ಐತೆ ಒಂಜ್ ಎಕರೆ ಜಾಗ ಉಂಡುಂದಿ ಎನ್ನಲೆ ಇರುವ ತೋಟ ಆ ಒಂಜ್ ಎಕರೆ ಜಾಗ ನಮ್ಮ ದಾದ ಮನ್ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತು ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನ್ ಪುರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ಪಡ ತೂ ಓಡಾಕೊಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವಂಚಿನ ಕೃಷಿತ ಭೂಮಿ ಅವು ಗುಡ್ಡ ಪ್ರದೇಶನ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮನ್ಪೇರು ಇತ್ತೆ ಬ್ರಹಂಗದೈ ನಡೊಂದು ಆ ರೀತಿ ಮನ್ಪುನ ಸಂದರ್ಭ ಅವೇನ್ ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೇತೆ ಬೇತೆ ಕಡೆ ಪೊಡಾಕೊಂಡು ಪ್ರತ್ಯೇಕವಾದ ಒಂಜಿ ಎಕರೆ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪುನಾಂಡ ಒಂಜಿ ಎರಡು ಮರತ ನಡುಟು ಸಮತಟ್ಟು ಜಾಗಟ್ ಪೂರ ಖಜಾವು ಇಂಚಿನ ಸೊಪ್ಪು ಪರಿಪುಣದೆ ಅದೆತ್ತದ್ದು ದಕ್ಕೊಂಡು ನಮ್ಮ ಬುಕ್ ಆ ಒಂಜಿ ಜಾಗಡ್ದು ಅದಪಂಡ ಒಂಜಿ ಆ ಓವೇ ಕೃಷಿ ಆವಡ ಅವೈತ ಬೇರೆ ಏತ್ ಆಳ್ಲಾಗ ಪೋಕುಂಡು ಅವೈತ ಐನಾವ್ ಇಂಜಿ ವಿಷಯ ನಿರ್ಧಾರ ಮಾಡ್ತದೆ ನಮ್ಮ ಆತ ಆಳ್ಲಾಗ ಮಣ್ಣದ ಮಾದರಿನ ದೆಪ್ಪಾಕೊಂಡು ಒಂಜಿ ವಿ ಶೇಪಟ್ ಒಂಜರ ಫೀಟ್ ಅತ್ತಂಡ ಎರಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪುರ ದೇ ಪಾಡೋಡು ಅವು ನಮಕ್ ಪುರ್ಚಿ ನಮಕ್ ಬೋಡೈ ನೋವು ಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದು ಮಿತ್ರದ ಅಡ್ ತಳಾಗ ಮುಟ್ಟಲ ಒಂಜಿ ಕೆರಸದ ದೆಪ್ಪೋಡು ಅತ್ತ ಒಂಜಿ ಸ್ಲೈಸ್ ಮಣ್ಣು ದೆಪ್ಪೋಡು ಪಂಡ ಅವೇಟ ಬೇತೆ ಬೇತೆ ಪದರ ಉಂಡದೆ ಇರು ತೂದಿಪ್ಪಾರ ಮಣ್ಣದ ಕೆಲಸ ಮನ್ಪುನಾರಿ ರೈತ ಅದೇ ಅಂದ್ ಅಲ್ಪ ಒಂಜಿ ಕೃಷಿ ಭೂಮಿದ ಒಂದು ಮೇಲ್ ಪದರ ತೂದಿಪ್ಪಾರಿ ಕಪ್ಪು ಮಣ್ಣು ಇಪ್ಪುಂಡು ಐಟ್ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅದನ್ನ ಚೂರು ಆಳಗ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲು ಪದರಡು ದಾದ ಪಂಡ ಇರಗ ಬೇತೆ ಬೇತೆ ಮರಕ್ಕಳನ್ನ ಸೊಪ್ಪು ಆ ತಂಡ ಬೇತೆ ಒವೇ ಒಂಜಿ ವಸ್ತುಲು ಖರದ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಜಾಸ್ತಿ ಇಪ್ಪುಂಡ ಫಲವತ್ತತೆಯನ್ನು ಮಣ್ತೊಂದು ಇಪ್ಪುವ ಎರೆಹುಳು ಪರ ಇಪ್ಪುಣ ತುಲೆ ನಕ್ಕರು ನಕ್ಕರು ಬಣ್ಣಪ್ಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಣ ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುಣಗ ಕೆರಸದ ಮಣ್ಣಂದೆ ಪೊಡಾಪುಂಡು ಅವೇ ರೀತಿಟ್ಟು ಆ ಬೇತೆ ಬೇತೆ ನಮ್ಮ ಕಡೆಟ್ಟು ಒಂಜಿ ನಾಲ್ಕು ಕಡೆಟ್ಟು ಗುರುತು ಮಣ್ತದ ಆ ಒಂಜಿ ಜಾಗಲ ನಮ್ಮ ಮಣ್ಣನ್ನು ಕಲೆಕ್ಟ್ ಮನ್ ಪೊಡಾಪುಂಡು ದೆತ್ತದ ಅವೇನು ಒಂಜಿ ಕ್ಲೀನ್ ಆಯ್ ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗ ಪಾಡ್ದು ಅವೇನು ಸರಿಯಾಯ್ನ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು ಮಿಕ್ಸ್ ಮಂತದ ಐಟ ಒಂಜಿ ನಾಲ್ಕು ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ್ಲ ಮಲ್ಲ ಕಲ್ಲಿ ತಿಂದ ಪೂರ ನಮ್ಮ ಅದೆತ್ತ ದಕ್ಕೋಡು ಅವು ನಮ್ಮ ಟೆಸ್ಟ್ ಮನ್ ಪೆರಾಪುಜಿ ನಮಕ್ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣ ನಮ್ಮ ಒಂಜಿ 250 ಗ್ರಾಮ್ ಯಾವು ಅವೇನು ನಮ್ಮ ಐಕೋಸ್ಕರ ನಮ್ಮ ನಾಲ್ಕು ಭಾಗ ಮಂತದ ರಡ್ಡು ಭಾಗನ ನೆತ್ತದ ದಕ್ಕೋಡು ನಮ್ಮ ನಮಕ್ ಬೋಡ ಒಂಜಿ ರಡ್ಡು ಭಾಗ ಮಾತ್ರ ಯಾವು 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ್ಲ ಆಗಿನ ಆರ್ನ ಪುದರ್ ಬೊಕ್ಕ ಅವು ವಾ ಸರ್ವೇ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನ ಬೊಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಂತುಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೆಯದ ಇಟ್ಟು ಕೊಣದಂದು ಕೊರಿಯರ್ನ ಅಂಡ್
0: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬೊಕ್ಕ ಸರ್ಟಿಫಿಕೇಟ್ ಕೊರ್ಪಾರ ಅವು ಈ ಸರ್ಕಾರದ ಸವಲತ್ತು ಗುದಲ್ಲ ಅನುಕೂಲ ಆಪುಂಡ
1: ಉಂಡು ಸರ್ ಐತೇರ್ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಇಡ ಮಣ್ಣು ಪರೀಕ್ಷಾ ಕೇಂದ್ರ ಬರೋಂದುಲ್ಲರು ಐಟ್ ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಹೊಸತ್ ಡ್ರಿಪ್ ಇರಿಗೇಷನ್ ಪಂಡ್ ಒಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಹೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತ ಒಂಜಿ ತೋಟಗಾರಿಕೆ ಇರದ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಮುಟ್ಟ ಮುಟ 70% ಮುಟ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಅವೇ ತ ಒಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯೋಡ್ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬೊಕ್ಕ ನೀರು ಪರೀಕ್ಷೆದ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಆಪುಂಡು
0: ಇತ್ತೆ ಮಣ್ಣು ಪರೀಕ್ಷೆದ ಒಟ್ಟುಗು ನೀರಿದ ಪರೀಕ್ಷೆ ಮಲ್ಪಾರ ಅವು ನೀರಿದ ಪರೀಕ್ಷೆ ಅಂಚ
1: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದು ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಏತು ಉಂಟು ಪಂಡದ ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚ ನಮ್ಮ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್
0: ಲೆಕ್ಕಚಾರ ಗೊತ್ತಾಪುಂಡು
1: ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ್ದು ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಒಂಜಿ ಸಬ್ಸಿಡಿ ಕೊರಪೇರ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು
0: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರ ಬೊಕ್ಕ ಈ ನೀರದ ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರ
1: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ ಆತನ ಮೂಜಿ ದಿನ ಬೋರ್ಡ್ ಆಪುಂಡು ಸರ್ ಕೆಲವೊಂದು ಸಾಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ ಕೊರಪೇರತೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಪುರ ಒಂಚೂರು ಆತನ ಡಾಕ್ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರ್ತಲ್ಲ ಅಂಚರ ಚಂಡಿ ಇಪ್ಪುಂಡು ಅವೇನಕ್ಲು ಉಳುಂಗದಿಜ್ಜ ಅಂಡ ಅಂಕ್ಲೆ ಒಂದು ದಿನ ದೀವಡ ಆಪುಂಡು ಮುಲ್ಲು ಪಂಡ ನೆರಳಡೆ ಉಳುಂಗೋಡವು ಅದು ಇಪ್ಪುನಾಗ ಚೂರು ಒಂದು ದಿನ ಹೆಚ್ಚಿಗೆ ತಾಗುಂಡು ಅಂಚದ ಇಪ್ಪನಾಗ ಎಂಕ್ಲೆ ಒಂಜು ವೇಳೆ ಮಣ್ಣು ಉಳುಂಗದಿ ಇತ್ತಂಡ ಒಂಜಿ ಮಣ್ಣದ ಮಾದರಿ ಇರ್ತದೆ ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ಡು ರಡ್ಡು ದಿನ ಟೆಸ್ಟ್ ಮಾಡ್ತದೆ ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ
0: ಇದು ಕೃಷಿ ಕೇರಳ ಮಣ್ಣನ್ನು ನುಂಗವನಾಗ ದೊಂಬುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
1: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಿಗೆ ತಾಗದ ಅನ್ನಾಗು ಕೆಲವೊಂದು ರಿಯಾಕ್ಷನ್ ಹಾಕೊಂಡು ಅವು ಆಯರಬಲ್ಲಿ ಪಂಡದು ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ನಮಗೆ ಕರೆಕ್ಟ್ ಗೊತ್ತಾಗಡದು ಸರಿಯಾದ ರೀತಿ ಗೊತ್ತಾಗಡು ಪಂಡ ನಮ್ಮ ನೆರಳು ಉಂಗಾವಡಾಪುಂಡು
0: ಇತ್ತೆ ಈ ಮಣ್ಣು ಪರೀಕ್ಷೆ ಬೊಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
1: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 59 ರೂಪಾಯಿ ಮಾತ್ರ ತಾಗುಂಡು ಅವು ಕಡಿಮೆ ಕರ ವೆಚ್ಚ ಪಂಡದ ಒಂದು 113 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪುನ
0: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾಗಿ ಒಂಜಿ ವ್ಯವಸ್ಥೆ ಇತ್ತೆ ನಮ್ಮ ಉಜಿರೆ SDM ಕಾಲೇಜಿದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡೋ ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂದು ಪರಿಚಯ ಅನುಪಲ್ನೆ
1: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ್ನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟು ಪದವಿ ಕಾಲೇಜ್ ಅವೇತ ಕ್ಯಾಂಪಸ್ದ ಉಲ ಏ ಇಪ್ಪನ ಅವೇತ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಟು ಅವೇತ ಪಕ್ಕಡೆ ಇಪ್ಪನ ಅಂಜಿನ ಎಂಕ್ಲೇನ ಇಡೆಗ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋನು ಅಲ್ಲಿ ಇದ್ದಿಂದ ಎಂಕ್ಲೆಗ್ ಫೋನ್ ಮಾಡ್ತದ ಅದನ್ನು ಎಂಕ್ಲೆ ಆತರ ಒಪ್ಪಡು ಒಂಜಿ ಮಾಹಿತಿ ಪಡೆಯೋನು ಅಲ್ಲಿ
0: ಈ ನನ್ನ ಫೋನ್ ನಂಬರ್ ಅನ್ನೋಲಿಯ
1: 97 314 0 8
0: ಕುಡುರ ಬಂದ್ಬಾರ
1: 97 314 0 8
0: 97 314 0 8 ಈ ಸಂಖ್ಯೆಗೆ ಫೋನ್ ಮಲ್ತಾರಂಡ ಇರು ಪಾತ್ರೆ ತಿಕ್ಕುವಾರು. ಮಣ್ಣು ಪರೀಕ್ಷೆದ ಬಗ್ಗೆ, ನೀರದ ಪರೀಕ್ಷೆದ ಬಗ್ಗೆ, ಏಪ ಬರಡು ದೆಪ್ಪುಡು ಹೆಂಚಿನ ವಿಧಾನ, ವಾರತಿ ದೆಪ್ಪುಡು ಮನ್ಪುಡು ಹೆಂಚಿನ ಮಾಹಿತಿನ ಇರು ಕೊರ್ಪಾರ.
1: ಅಂದೆ
0: ಬೊಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪಣದ ಬಗ್ಗೆ ಪಂಡರು, ಐಟಿತ್ತಿನ ಲಾಭದ ಬಗ್ಗೆ ಪಂಡರು, ಬೊಕ್ಕ ಐತೆ ಸವಲತ್ತು ತಿಕ್ಕುನ ಬಗ್ಗೆ ಪಂಡರು. ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡುನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ. ಅವು ಕೃಷಿಕೆ ರಾವಡು ನಮ್ಮ ಜನಸಾಮಾನ್ಯ ರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು. ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣು ಅನ್ನತ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರೀತಿ ಕಾಳಜಿ ದತ್ತ ನೋಡು ನೆನಪರು.
1: ಕೃಷಿಕೇರ್ನ ಬಗ್ಗೆ ಪನ್ವಾಡ ಸರ್, ಆಗ್ಲಿ ಕೆಲವರು ದಾದ ಮನ್ ಪೇರ್ ಬಂಡ ಒಂಜೇ ರೀತಿಯ ಕೃಷಿನ ಮಂತೊಂದು ಪೇರ್ ಆಗ್ಲಿ ಕೃಷಿ ವಿಷಯ ಕೃಷಿನ ಬದಲಾವಣೆ ಮಂತೊಂದು ಇತ್ತಿರ್ನಂಡ ಎಡ್ಡೆ ಐತೆ. ಉದಾಹರಣೆಗೆ ಏಕದಳ ತಗೊಂಜಿ ಕೃಷಿ ಮನ್ ಪೇರ್ ಆಗ್ಲ ಬದಲಾವಣೆ ಮಂತದ ದ್ವಿದಳ ಕೃಷಿನ ಮಂತಿರಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು. ಬೊಕ್ಕ ಒಂಜಿ ಅವಶ್ಯಕತೆಗೆ ಬುಡಪ್ ನೀರ್ತು ಜಾಸ್ತಿ ಆಗ್ಲಿ ರಾಸಾಯನಿಕ ಗೊಬ್ಬರದ ಬಳಕೆ ಮನ್ ಪೇರ್ತಲ್ಲ ಕೆಲವೇರು ಐದು ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕುಂಡು. ಅವೇನ್ ಆಪನತ್ ಕಮ್ಮಿ ಮಾಡ್ತೇನೆ ಎಡ್ಡೆ ಬೊಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಬೇಡ ಒಂಚೂರು ಕಮ್ಮಿ ಮಾಡ್ಪಡಾಕುಂಡು ಅಂಚ. ಬೊಕ್ಕ ಕೆಲವೇರು ಕೃಷಿಕರದ ಅದ ಮನ್ ಪೇರ್ ಬಂಡ ನೀರು ಬುಡನಾತು ಉಂಡು ಬಂಡದ್ದು ನೀರು ಅಗತ್ಯರದ ಜಾಸ್ತಿ ಪಾಡುವೇರು ಅವೇನ್ ಆಪನತ್ ಕಮ್ಮಿ ಮಾಡ್ಪಡು. ನೀರು ಈತ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇನೆ
0: ನಾನು
1: ಅವೇಟ ನೀರೆಲ್ಲ ಉಳಿತಾಯ ಆಗುಂಡು. ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಳೆದಾದುಂಡು ಅವಕ್ಕೆಲ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕುಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕುಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ.
0: ಹಂಚಿದತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯನ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯನ ಕಾಪಾಡೋಡು ಆಯ್ತು ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನ ಹೆಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು. ಮಣ್ಣು ಪರೀಕ್ಷೆ ಮಲ್ಪನ ಬಗ್ಗೆಟ್ಟು ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗ್ಗೆಟ್ಟು ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳಗೆರೆಗೆ ತೆರಿಪಾಯರು. ಇಂಕ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳಗೆರನ ಪರವಾದ ಇದಕ್ಕೆ ಉಡಲ್ ದಿಂಜಿನ ಸೊಲ್ಮೇಲು
1: ಸೊಲ್ಮೇಲು ಸರ್.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027 ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಜಾಗದ ಮಣ್ಣನ್ನು ಪರೀಕ್ಷೆ
4: ಮಾಡ್ತಾರಲ್ಲೂ ಮಣ್ಣಿನ ಪರೀಕ್ಷೆ ಅನ್ಪೇರೆ
3: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
4: ಶೇಖರ ಅವು ಮಲ್ಪೇರಿಯ
3: ಅವು ನಮ್ಮ ಉಜಿರೆಡೆ ಉಂಡಿ
5: ಅಂದ್ ನಿಕ್ಲಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 1 4 0 8 ಎನ್ಮ ಆಜಿ. ಫೋನ್ ನಂಬರ್ ಕೊಡೋರ 97 3 1 4 0 8 ಎನ್ಮ ಆಜಿ.

ಶಿಕ್ಷಣ ಮುಗಿದ ನಂತರ ಉನ್ನತ ವ್ಯಾಸಂಗ ಮಾಡೋ ಪ್ಲಾನ್ ನಿಮ್ಮಲ್ಲಿದೆಯೇ? ಎಸ್ಡಿಎಂ ಕಾಲೇಜ್ನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಹಲವು ಕೋರ್ಸ್ಗಳು ನಿಮಗಾಗಿವೆ. ಎಂಕಾಂ, ಎಂಎಸ್ಡಬ್ಲ್ಯೂ, ಎಂಎ ಇನ್ ಇಂಗ್ಲಿಷ್, ಎಂಎ ಇನ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಷನ್, ಇದಲ್ಲದೆ ಎಂಎಸ್ಸಿ ಇನ್ ಬಯೋಟೆಕ್ನಾಲಜಿ, ಫಿಸಿಕ್ಸ್, ಸ್ಟಾಟಿಸ್ಟಿಕ್ಸ್, ಕೆಮಿಸ್ಟ್ರಿ, ಸೈಕಾಲಜಿ, ಆರ್ಗ್ಯಾನಿಕಲ್ ಕೆಮಿಸ್ಟ್ರಿ, ಈ ಎಲ್ಲಾ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಅತ್ಯಾಧುನಿಕ ಬೋಧನಾ ಕ್ರಮಗಳೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣ, ಕಲಿಕೆಯ ಜೊತೆ ಜೊತೆಗೆ ಉದ್ಯೋಗ ಮಾಹಿತಿ, ಕೌಶಲ್ಯಾಧಾರಿತ ಆನ್ಲೈನ್ ಕೋರ್ಸ್ಗಳು, ಪೂರಕ ಡಿಜಿಟಲ್ ಪಠ್ಯಗಳು, ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೂಡಲೇ ಭೇಟಿ ನೀಡಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ಸಂಪರ್ಕ ಸಂಖ್ಯೆ 9483407666 ಮತ್ತು 9902766688 ಹಾಗೂ 9444883377.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ, ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ HPV ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, %68.5 ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ HPV ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ HS ಕೀರ್ತನ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ HPV ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ %51 ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು, ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದೆ. ಉಳಿದ %49 ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು CEO ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ SC/ST ಮತ್ತು OBC ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದೆ. SC/ST ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಂವಿಧಾನ ಪೀಠ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ತೆಲಂಗಾಣ, ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳು ಜಾರಿ ಮಾಡಿವೆ ಎಂದರು. BJP ಸರ್ಕಾರದ ಅವಧಿಯಲ್ಲಿ SC/ST ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವುದನ್ನು ಖಂಡಿಸಿ BJP ವತಿಯಿಂದ ರಾಜ್ಯದ ಜನತೆಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ June 15 ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024 ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ 15 ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ಗಂಟೆ ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 ಮೀಟರ್ ಎತ್ತರದ ಜಲಾಶಯದಲ್ಲಿ 123.08 TMC ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 TMC ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲನಿಗಮದ ವ್ಯವಸ್ಥಾಪಕ ನಿರ್ದೇಶಕ

0: ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ನೀರಿಗೆ ಈ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
1: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ್ರ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ್ರ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಡಿಯುಡಿಸಿ ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಶ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಇನ್ನೀಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರಂದು ಮಣ್ಣು ನೀರ ಪರೀಕ್ಷೆ ಅನ್ಬೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ ಅವು ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 4 0 8 8 ಫೋನ್ ನಂಬರ್ ಕೊಡರ 97 3 4 0 8 8
3: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಪಿ ಕಡಬ. ಇದೊಂದು ಬೆಳ್ತಂಗಡಿ ತಾಲೂಕು ಸ್ಥಳೀಯ ಸೊಗಡಿನ ಸಾಂಪ್ರದಾಯಿಕ ಆಡುಭಾಷೆ ಕುಂಬಾರ ಅರೆಭಾಷೆ. ಈ ಕುಂಬಾರ ಅರೆಭಾಷೆದ ವೈವಿಧ್ಯತೆನ ಎತ್ತಿ ತೋರಿಸಿದಂತ ಒಂದು ಕಾರ್ಯಕ್ರಮ ನಾವಿಂದಿರಲ್ಲ. ಈ ಕುಂಬಾರ ಅರೆಭಾಷೆ ನಿಲ್ತದ ಬೆಳ್ತಂಗಡಿ ತಾಲೂಕು ಸುಮಾರು ಭಾಗಗಳು, ಅಂದ್ರೆ ಬೆಳ್ತಂಗಡಿ ತಾಲೂಕಲ್ಲಿ ಉಜಿರೆ, ಚಾರ್ಮಾಡಿ, ಬಂಗಾಡಿ, ಕಾರತರ್ಕ, ಅದಲ್ಲದೆ ನಾವೂರು, ಹಿಂಗೇನೆ ಬೆಳ್ತಂಗಡಿ ತಾಲೂಕಲ್ಲದೆ ಕಡಬ ಮತ್ತೆ ನೆಲ್ಯಾಡಿ, ಚಾರ್ವಕ, ಉಪ್ಪಿನಂಗಡಿ, ಹಿಂಗೇನೆ ಶರವೂರು, ಬೇತ ಕಡಲಿ ಈ ಭಾಷೆನ ಮಾತಾಡ್ತಾರೆ. ಈ ಕುಂಬಾರ ಭಾಷೆದ ಗ್ರಾಮೀಣ ಸೊಗಡಿನ ನಾವಿಂದು ರೇಡಿಯೋ ನಿನಾದಲ್ಲಿ ಈ ಸಂದರ್ಶನ ಮೂಲಕ ತೋರಿಸ.

0: ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದಾರ ಗ್ರಾಮದ ಒಬ್ಬ ಕವಿ ಸಾಹಿತ್ಯ ಸಾಮ್ರಾಟಂದೇ ಬಿರುದು ಪಡೆದಿರುತ್ತಂತೆ ಚಂದ್ರಾಸ ಕುಮಾರ ಬಂದಾರ್ ಇವರು ನಮ್ಮ ಟಿಳ್ಳರು. ಇವರು ಹವ್ಯಾಸಿ ಸಾಹಿತಿ, ಕವಿ, ಕತೆ ಕವನ ಬರೆತಿರು, ಹಂಗೇನೆ ಲೇಖನ ಮತ್ತೆ ಭಕ್ತಿಗೀತೆ ಅಲ್ಲದೆ ಬೇತೆ ಬೇತೆ ಪದ್ಯಗಳೆಲ್ಲ ಮಾಡಿ ಸಮಾಜರಂದು ಗುರುತಿಸಿ ನೋಡಿದ್ರು. ಇವರು ಈ ಕಾರ್ಯಕ್ರಮ ನನ್ನ ಆತ್ಮೀಯವಾಗಿ ಸ್ವಾಗತ ಮಾಡುಳ್ಳಿ.
1: ನಮಸ್ತೆ.
0: ನನ್ನ ಫಸ್ಟ್ ಕ್ವಶನ್ ನಿಮಗೆ, ನೀವು ಸುಮಾರು ವರ್ಷದ ಕತೆ ಕವನ ಲೇಖನ ಭಕ್ತಿಗೀತೆ ಹಿಂಗೇನೆ ಬೇತೆ ಬೇತೆ ರೀತಿಯ ಸಾಹಿತ್ಯ ಬರಕ ನೋಡಿ, ಈ ಸಾಹಿತ್ಯ ಕ್ಷೇತ್ರ ಬರಕ್ಕೆ ನಿಮಗೆ ಹೆಂಗೆ ಆಸಕ್ತಿ ಬಂದಿತ್ತು?
1: ಸಾಹಿತ್ಯ ಕ್ಷೇತ್ರದ ಆಸಕ್ತಿಯಿಂದಲ್ಲ, ಅದು ತನ್ನಿಂತಾನಾಗಿ ಹುಟ್ಟಗೊಂದು ಪ್ರತಿಭೆ ನಡೋಕಸೆ. ಅಂತಂದ್ರೆ ನಾನು ಶಾಲೆ ಹೊತ್ತಿ ಅದರ ಬಗ್ಗೆ ಆಲೋಚನೆ ಏನಿದ್ದಲ್ಲ. ಸುಮಾರು 2017 ಇಸವಿನಿ ಹಿಂಗೆ ಬರೆಕೊಂಡು ಇರುತ್ತಿ ಒಂದಿನ ಓದುತ್ತ ಅಭ್ಯಾಸ ಇತ್ತು. ಪುಸ್ತಕ ಓದುತ್ತ ಅಭ್ಯಾಸ, ಬಾಲಮಂಗಳ ಅಂತ ಪುಸ್ತಕಗಳ ಓದುತ್ತ ಅಭ್ಯಾಸ ಮಾತಿದ್ದೆ. ಅದೇ ಮಿಕ್ಕ ಪುಸ್ತಕಗಳ ಇವತ್ತ ಕವನಗಳು ಓದುತ್ತ ಮಿಕ್ಕ ರೇಡಿಯೋ ಬತ್ತ ಕೇಂತಗುಪುರ ಪಾರಿ ಅಭ್ಯಾಸ ಇತ್ತು. ಅದನ್ನಾಗಿ ಅದರ ಮೇಲೆ ನಾನು ಜಾಸ್ತಿಯಾಗಿ ಬಾಲಮಂಗಳ ಆಗಿರಕ್ಕೆ ತುಂತುರು ಅಂತ ಪುಸ್ತಕಗಳ ಓದಿ ಕವನಗಳ ಓದಿ ಓದಿ ಅದೇ ಬತ್ತ ಪ್ರಾಸಪದಗಳು ಅದು ಭಾರಿ ಇಷ್ಟ ಆಗ್ತಿತ್ತು. ಅದಕ್ಕೆ ಬಿಕ್ಕ ನಂಗೆ ಅಲ್ಲೊಂದು ಬರೆಯಬೇಕು ಒಂದು ಆಸೆ. ಹಂಗೆ ಬರ್ಕೊಂಡಿದ್ದೇನೆ. ಅದಿನ ಕೆಲವುದರ ಚಂದ್ರಹಾಸ ಬಳಂಜ, ಚಂದ್ರಹಾಸ ಚಾರ್ಮಾಡಿ ಅವರೆಲ್ಲ ಬರೀತಿದ್ದಾರೆ, ಅದರ ನಾನು ಓದಿದ್ದೆ. ಹಂಗೆ ನಂಗೆ ಒಂದು ಆಸೆ ಇತ್ತು ಚಂದ್ರಹಾಸ ಬಂದಾರ ಒಂದು ಬರೋಕೊಂದು, ಅದು ನನ್ನೊಂದು ಕನಸು. ಹಂಗೆ ಫಸ್ಟ್ ಒಮ್ಮೆ ಪೇಪರ್ ಬಂದಿಗೆ ಭಾರಿ ಖುಷಿ ಆಯ್ತು, ಅವರ ಲೈನ್ ನನ್ನೆಲ್ಲ ಉಂಟು ಅಂದು.

0: ನೀವು ಈ ಓದುತ್ತೋ ಬರುತ್ತಲ್ಲಿ ಕೂಡ ಭಾರಿ ಆಸಕ್ತಿ ಉಂಟು ಅಂತ ಹೇಳ್ತೀರಿ. ಆದರೆ ನೀವು ಶಿಕ್ಷಣದಲ್ಲಿ ಸ್ವಲ್ಪ 6ನೇ ಕ್ಲಾಸ್ ಮಟ್ಟ ಓದೋದು ಅಂತ ಹೇಳ್ತೀರಿ. ನಿಮ್ಮ ಈ ಕವನ ಬರೆಯಕ್ಕೆ ಮತ್ತೆ ಈ ಸಾಹಿತ್ಯ ಬರೆಯಕ್ಕೆಲ್ಲ ಹಿಂಗೆ ಆಸಕ್ತಿ ಬಂದಿತ್ತು? ಈ ಶಿಕ್ಷಣ ವಯಸ್ಸು ಕಮ್ಮಿ ಇದ್ದಲ್ಲ, ನಿಮ್ಮ ಇದರಲ್ಲಿ ಹಿಂಗೆ ಆಸಕ್ತಿ ಬಂದಿತ್ತು?
1: ಸ್ಫೂರ್ತಿ ವಿದ್ಯೆಂಗಲ್ಲ, ಇದಕ್ಕೆಲ್ಲ ವ್ಯತ್ಯಾಸ ಉಂಟು. ಶಾಲಿನಿ ಕಲಿತ ವಿದ್ಯೆ ಬೇತೇನೆ, ಇದು ಬೇತೇನೆ. ಇದು ಶಾಲಿನಿ ನಾವು ಕಲ್ತಕ್ಕಂಥ ಶಾಲಿನಿ ಪರಿಸರದ ಬಗ್ಗೆ, ಅಲ್ಲಿಂತರ ಪುಸ್ತಕದ ಬಗ್ಗೆ ಹೇಳಿಕೊಡ್ತಾರೆ, ಅದು ಮಾತ್ರ. ಅದೇ ಇದೇ ನಮ್ಮ ಇದು ಜೀವನ ಆಗಿರಕ್ಕ, ನಮ್ಮೊಳಗೆ ಇರ್ತಂತ ಭಾವನೆಗಳು ಅದರ ಮೇಲೆ ಇದಾಗಿದೆ. ಒಂಥರ ಮನಸ್ಸನ್ನು ಹುಟ್ಟುತ್ತದೆ ಕವನ ಅಂತ ಹುಟ್ಟುತ್ತದೆ. ಕೆಲವೊಂದು ನಾವು ಎರಡು ಒಂದೊಂದು ಟಾಪಿಕ್ ಕೊಟ್ಟಂತೆ ಅದು ಕಟ್ಟುತ್ತಾಗ ಅವಕಾಶ.
0: ನಿಮ್ಮ ಫಸ್ಟ್ ಕವನ ನಿಮ್ಗೆ ನೆನಪುಂಟ?
1: ಫಸ್ಟ್ ಕವನ 4 ಸಾಲದಾಗ ನೆನಪುಂಟು. ಅದು ಎದೊಂದು ಈಗ ನೆನಪಿಲ್ಲ. 4 ಸಾಲದ ಕವನ ಇಲ್ಲ, ಅದು ಮರೆಯಿತು. 2017 ನೇನ ಬರೆ 4 ಸಾಲದ, ಅದು ಚುಟುಕು, 4 ಸಾಲದ ಚುಟುಕು ಬರೆ.
0: ಅದು ನೀವು ಯಾವ ವಿಷಯದ ಬಗ್ಗೆ ಬರೆದೆ ಫಸ್ಟ್ ಕವನ?
1: ಅದು ಒಂದು ಹೆಣ್ಣನ ಬಗ್ಗೆ, ಹೆಣ್ಣಿನ ಒಂದು ಪ್ರೀತಿದ ಬಗ್ಗೆ ಬರೆಯಂತ ಕವನ.
0: ಎಸ್, ನೀವು ಬೇರೆ ಬೇರೆ ರೀತಿಯಲ್ಲಿ ಕವನ, ಕತೆ, ಲೇಖನ, ಭಕ್ತಿಗೀತೆ, ಅದಲ್ಲದೆ ಪದ್ಯ ಮತ್ತೆ ಚುಟುಕು, ಆಲ್ಬಮ್ ಪದ್ಯ ಇದೆಲ್ಲ ಬರೆದಿರಿ, ಇದಕ್ಕೆ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ. ನಿಮ್ಮ ಇದರಲ್ಲಿ ಒಂದು ಬಾರಿ ಇಷ್ಟದ ಪ್ರಕಾರ ನಡೆ ಇದು ನಿಮ್ಮ ಇಷ್ಟ
1: ಸಾಹಿತ್ಯ ಇಷ್ಟ ಅಂದ್ರೆ ಚುಟುಕು.
0: ಚುಟುಕು ಬರುತ್ತೆ
1: ಜಾಸ್ತಿ.
0: ಚುಟುಕು ಬರ್ತದೆ
1: ಕನ್ನಡನೆ ಅಂದ್ರೆ ಚುಟುಕು, ತುಳುನಿ ಬರುತ್ತೆ ಪನಿ ಕಬಿತೆ. ಅದಕ್ಕೆ ನಾ ಜಾಸ್ತಿ ಕೆಲವು ಪನಿ ಕಬಿತ ದನಿ ನಿಲ್ತದೆ. 4 ಸಾಲ ಅದು ಲಾಯ್ಕ್
0: ಈಗ ಏನಂದ್ರೆ ಜಾಸ್ತಿ ಉದ್ದೋದ ಎಲ್ಲ ನೋಡ್ತಾರು ಬರೋಕೆ, ಆದ್ರೆ ಕೇಂತರು ಬರತ್ತೇರು ನೋಡ್ತಾರು ಬರ ಕಮ್ಮಿ ಇರ್ತದೆ. ಈಗ ಸಣ್ಣ ಸಣ್ಣ ಇದು ವಿಷಯ ಇದ್ದತ್ತಿ ಅದರ ನೋಡ್ತಂತ ಇದು ಜಾಸ್ತಿ ಇರ್ತದೆ. ಎಸ್, ನೀವು ಬೇತೆ ಬೇತೆ ಕಡೆಯಲ್ಲಿ ಹೋಗಿ ಕಮೆಂಟ್ರಿ ಮಾಡ್ತೀರಿ ಅಂತ ನಾನು ಕೇಳಿದೆ. ಕಮೆಂಟ್ರಿ ಮಾಡ್ತದ್ದು ಅದು ಎಲ್ಲರಿ ಬತ್ತ ಕಲೆ ಅಲ್ಲ, ಅದು ಒಂದು ವಿಶೇಷ ಕಲೆ. ನಿಮಗೆ ಆ ವಿಶೇಷ ನೈಪುಣ್ಯತೆ ನಿಮ್ಮಲ್ಲಿ ಉಂಟು. ಈ ಕಮೆಂಟ್ರಿ ಮಾಡ್ತಾ ಕಲೆ ನಿಮಗೆ ಹೆಂಗೆ ಬಂದಿತ್ತು ಮತ್ತೆ ಅದು ನಿಮಗೆ ಅದರಲ್ಲಿ ಎಂತಕ್ಕೆ ನಿಮಗೆ ಆಸಕ್ತಿ ಬಂದಿತ್ತು?
1: ಅದು ಕಮೆಂಟ್ರಿ ಅಂತ ನಾವು ಅದರ ಅಭ್ಯಾಸನೇ ಇದ್ದಲ್ಲ. ನಾವು ಹಗ್ಗ ಜಗಟ್ಟ ಮ್ಯಾಚಿಂಗ್ ಎಲ್ಲ ಹೋದ್ ಫಸ್ಟ್ಗೆ ಒಂದು ಕೆಜಿ ಹಗ್ಗ ಜಗಟ್ಟ. ಅಲ್ಲಿ ಸುರೇಶ್ ಪಡಿಬಣ್ಣ ಅಂತ ನಿಲ್ಲಿಡಿದರು, ಅವರು ಹಗ್ಗ ಜಗಟ್ಟದ ಕಮೆಂಟ್ರಿ ಬಹಳ ಲೈಕ್ ಮಾಡ್ತಾರೆ. ಹಂಗೆ ಅವರ ಲೆಕ್ಕ ಬಂದಿದೆ ಅಲ್ಲಿ ಕಿಬಿಡ್ತ ಬಂದು ಮನೆ ಕೂಡ ಹಂಗೆ ಹೇಳ್ತ. ಆ ಹೇಳಿ ಹೇಳಿದೆ ಒಮ್ಮೆ ನಮ್ಮ ಊರಿಗೆ ಕಾರ್ಯಕ್ರಮ ಹತ್ತಿ, ನಮ್ಮ ಊರದ ಕಾರ್ಯಕ್ರಮದಾಗ ಸ್ಪೋರ್ಟ್ಸ್ ಇತ್ತು. ಅದರ ನಾನೇ ಒಂಥರ ಮೈ ಕೈ ಹಿಡ್ಕೊಂಡು ಹೊತ್ತಾದ ಬೈಕಿ ಉಂಟು, ಅಂದ್ರೆ ಒಣಸಲ ಮಾಡಲ್ಲ, ಅದರ ಹೊತ್ತಾದ ಬೈಕಿ ಉಂಟು ಕಮೆಂಟ್ರಿ ಮಾಡಿ ಭಾರಿ ಖುಷಿ. ಅದನ್ನ ಒಂದೊಂದೇ ಸ್ಟೆಪ್ ಆಗಿ ಮಿಕ್ಕೊಂದು ನಮ್ಮ ವೇತ ಕಾರ್ಯಕ್ರಮ ಒಬ್ಬೊಬ್ಬರು ಹೇಳಿ ಹೇಳಿ ಹೇಳಿ ಮಿಕ್ಕ ಕ್ರಿಕೆಟ್ ದ ಜಾಸ್ತಿ. ಅದು ನನಗೆ ಕ್ರಿಕೆಟ್ ಕಮೆಂಟ್ರಿ ಭಾರಿ ಇಷ್ಟ. ಅದು ಅಲ್ಲಿಂದ ಅಲ್ಲಿ ಆಗಂದಾಗ ಹೇಳಕ್ ಅವತ್ತು ಲೈಕ್ ಔಟ್ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ.
0: ಕಬಡ್ಡಿ ಮೂರಲ್ಲಿ ಕಮೆಂಟ್ರಿ ಎಸ್. 2021 2025 ನಿಮಗೆ ಕೆಲವೊಂದು ಪ್ರಶಸ್ತಿಗಳು ಸಿಕ್ಕಿತ್ತು. ಸಾಹಿತ್ಯ ಕಿರಣ, ಕಲಾರತ್ನ, ಕಾವ್ಯಚೇತನ ಮತ್ತೆ ಸಾಹಿತ್ಯ ರತ್ನ, ಸಾಹಿತ್ಯ ಸಾಮ್ರಾಟ್ ನೀಡಿದೆ. ಈ ಪ್ರಶಸ್ತಿ ನಿಲ್ತದೆ ನಿಮ್ಮೊಂದು ಗೌರವನ ಜಾಸ್ತಿ ಮಾಡುತ್ತೆ. ಇದ್ರಲ್ಲಿ ನಿಮಗೆ ಒಂದು ಭಾರಿ ಇಷ್ಟ ಮನಸ್ಸಿ ನಿಮಗೆ ಒಂದು ಇಷ್ಟ ಅದೊಂದು ಪ್ರಶಸ್ತಿ ಅಂದ್ರೆ ಅದೇ ಅದೊಂದು
1: ಪ್ರಶಸ್ತಿ ನಿಲ್ತದೆ. ಅದರ ಹಿಂದೆ ನಾನು ಹೋಯಲ್ಲ ಒಂದು ಅದರಿಂದಾಗಿ ತಾನಾಗಿ ಬಂದಾಗ ಅದಕ್ಕೆ ಪ್ರಶಸ್ತಿಗಳಿಗೆ ನಾನು ಮಹತ್ವ ಕೊಡ್ತಲ್ಲ ಜಾಸ್ತಿ. ಅದು ನಾನು ಎಲ್ಲಿ ಬಾವುತ್ತೋ ಅದರ ಬಂದಾಗ ತೇಸಂತ ಜಾಸ್ತಿ. ಅದರ ಹಿಂದೆ ಹೋಗ್ತಲ್ಲೆಲ್ಲ ಬೇಕ ಅದರ ಜಾಸ್ತಿ ತಲೆ ಹೊತ್ತಿನ ತಿರುಗಕ್ಕಿಲ್ಲ. ಅದು ನಮಗೆ ದೊಡ್ಡ ಒಂದು ಇದಾವತ್ತು ಎಂತಂದ್ರೆ ಆ ಪ್ರಶಸ್ತಿ ಸಿಕ್ಕಿತ್ತಂಗೆ ಅದರ ಹಿಂದೆ ಹೋಗಕ್ಕಾಗಿ ಅದು ಎಲ್ಲಿ ಸಿಕ್ಕಿತ್ತು ಅದ್ರ ತಂದಿ ಬಚ್ಚೋಕು ಆಸೆ. ಅದರ ಹಿಂದೆ ಹಾಕಕ್ಕಿಲ್ಲ ನಾನು.
0: ನಿಮ್ಮ ಊರ್ಲಿ ಒಂದು ದೊಡ್ಡ ಮಟ್ಟದ ಕುಂಬಾರರ ಒಟ್ಟು ಸೇರಿಸಿದೊಂದು ಕುಂಭ ಸಮಾಗಮ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ರು. ಈ ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ವಿಶೇಷವಾಗಿದ್ದು ಸಾಹಿತ್ಯ ಸಾಮ್ರಾಟ ನಿಲ್ಲದ ಬಿರುದು ಕೊಟ್ಟರು. ಅಂದ್ರೆ ನಿಮ್ಮ ಹುಟ್ಟೂರಿ ನಿಮಗೆ ಸಿದ್ಧ ಗೌರವದು. ಈ ಹುಟ್ಟೂರು ಸಿದ್ಧ ನಿಮಗೆ ಗೌರವದ ಬಗ್ಗೆ ನಿಮಗೆ ಒಂದು ಖುಷಿ ಉಂಟು ಹೇಳ್ತದ ಒಂದು ಹೇಳ್ತೀರಿ?
1: ಹುಟ್ಟೂರ್ನಿ ಫಸ್ಟ್ಗೆ ನಂಗೆ ಸುತ್ತಮುತ್ತ ಸನ್ಮಾನಗಳು ಕೆಲವು ಆಗಣಿತ್ತು. ಎಲ್ಲಿಲ್ಲ ಒಂದು ಬೇತೆ ಬೇತೆ ಊರ್ನಿ ಆಗ್ತದೆ. ನಮ್ಮ ಊರ್ನಿ ಆಗಿದ್ರೆ ಫಸ್ಟ್ಗೆ ಪಂಚಾಯತ್ನಿ ಸನ್ಮಾನ ಮಾಡ್ರಿ. ಅದು ಬೆಂಗಳೂರಿಗೆ ಹೋಗಿ ಬಂದಿದೆ. ಅದು ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ವಿ. ಬೆಂಗಳೂರಿಂದ ಬಂದು ಎತ್ತಿ ಪಂಚಾಯತ್ನಿ ಮಾಡಿದೆ. ಅದು ಹುಟ್ಟೂರ ಸನ್ಮಾನ ಫಸ್ಟ್. ಬಿಕ ಇದು ನಮ್ಮ ಸಾಹಿತ್ಯ ಸಮ್ರಾಟ್ ನಮ್ಮ ಜಯಶ್ರೀರಾಮ್ ಗೆಳವರ. ಅದು ಕುಟುಂಬದ ನಮ್ಮ ಕುಟುಂಬದ ಒಂದು ಲೆಕ್ಕ, ಕುಟುಂಬ ಲೆಕ್ಕ. ಜಯಶ್ರೀರಾಮ್ ಗೆಳವರ ಒಂದು ಕುಟುಂಬ ಲೆಕ್ಕ.
0: ಇಡೀ ಕುಂಬಾರ
1: ಅದು ನಮ್ಮ ಅದು ಪ್ರಕಾಶ್ ಜಿ. ಪ್ರಕಾಶ್ ಬಿಕ್ಕಿ ಅವರು ಇಂತಗೆ ಒಂದು ಹಾಕೊಂಡಂತೆ ಅವರು ಹಿಂಗೆ ಹಾಕೋದು. ಅದು ಅಂದಿರ ಮುಟ್ಟಲ್ಲ ಸನ್ಮಾನ ಆತಿ ಮುಟ್ಟಲ್ಲ ಯಾರೆಲ್ಲ ಗೊತ್ತಿರಲ್ಲ. ಅಂತ ಒಂದು ಪ್ರಶಸ್ತಿ ಉಂಟು ಇವರು ಕೊಡಕ್ಕುಂಟು ಇಂತಲ್ಲ ಅದು ಯಾರೆಲ್ಲ ಗೊತ್ತಿಲ್ಲ. ಅದು ಅವರೊಂದು ಸೀಕ್ರೆಟ್. ಅವರು ಎಲ್ಲರಿಗೆ ಅದರ ಹಿಂಗೆ ಹಾಕೊಂಡು ಹೇಳಿದ್ವಿ, ಅಚ್ಚುಕಟ್ಟಾಗಿ ಮಾಡಿದ್ವಿ. ಅಂದಿನ ಕಾರ್ಯಕ್ರಮ ಹತ್ತಿ ಸಾಹಿತ್ಯ ಸಾಮ್ರಾಟದಲ್ಲಿ ಒಂದು ಪ್ರಶಸ್ತಿ ಭಾರಿ ಖುಷಿ. ಅದು ಯಾಕಲ್ಲ ಮರೆ ಹಾಕಿಲ್ಲ.

0: ಇವಿಷ್ಟೆಲ್ಲ ಸಾಧನೆ ಮಾಡಿರ್ಲಿರಿ, ನಿಮಗೆ ಒಳ್ಳೆ ಹೆಸರು ಬಂದನುಂಟು. ಈಗ ಒಬ್ಬ ಒಂದು ಹೆಸರು ಬಂದನುಂಟು ಅಂದ್ರೆ ಅತಿ ಒಂದು ಊರ್ಲಿ ಕಾಲ ಹೇಳ್ತಾರ ಸಂಖ್ಯೆ ಜಾಸ್ತಿ. ಅದೇ ನಿಮ್ಮ ನಿಮ್ಮ ಊರ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಕ್ಕನುಂಟು, ಜನಗಳು ನಿಮ್ಮ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿರ್ತದ ಅಂತ ಹೇಳ್ತೀರಿ?
1: ನಿಜವಾಗಿ ನಾನು ಈಗ ಬೇತೆ ಬೇತೆ ಊರಿಗೆ ಕಾರ್ಯಕ್ರಮ ಹೋಯಕಲೆ ನಮ್ಮ ಒಟ್ಟಿಗೆ ಹೋತ ನಾವು ಈ ತುಳುವರೆ ಕಲ್ಲಂದಳಿ ಉಂಟು ಸಾಹಿತ್ಯ ಚಿಗುರಲ್ಲಿ ಸಾಹಿತ್ಯ ಬಳಗ ಹಂಗೆ ಪೂರ ಬೇತೆ ಬೇತೆ ಇದುಂಟು ತಂಡಗಳು. ಅದನ್ನ ಹೋತಿ ಕೆಲವು ಹೇಳ್ತೇವೆ ಈರ್ನಾಥ ಭಾಗ್ಯ ಇರ್ಲ ಮಂತಿಜೇರಿ ಮಾರೆ ನಿಗ ಇರೋಂಜಿ ಬಾರಿ ಪುಣ್ಯ ಅಂತೀರಿ, ಈರ್ನ ಊರುಡು ಈರ್ನ ಬ್ಯಾನರ್ ಪಾಡ್ಬೇರು ಒಕ್ಕ ಜನ ಜವನೀರ್ನ ಸಪೋರ್ಟ್ ಉಂಡು ಹಂಗೆ ಪೂರ ಹೇಳ್ತಾರೆ. ಅದೊಂಥರ ಖುಷಿ ಎಂತಡೆ ನಾ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ಬಂದಿದ್ದು ಎರಡು ದಿನ ಆದಿ ನೋಡುತ್ತಿ ನಮ್ಮ ಕೊಪ್ಪದಡ್ಕಂದ ಏರಿಯಾ ನೋಡುತ್ತಿ ಅಲ್ಲಿ ದೊಡ್ಡ ಬ್ಯಾನರ್ ಹಾಕಿ ವಚ್ಚಿದ್ದಾರೆ ಅದನ್ನ ನೋಡುತ್ತಿ ಭಾರಿ ಖುಷಿ. ನಮ್ಮ ಊರಿನ ಹುಡುಗರು ನಮ್ಮ ಊರ್ದ ಕುಂಬಾರ ಆಗಿರ್ಕ ಪರಜಾತಿ ನಮ್ಮ ಊರಿನ ಜಾತಿ ಧರ್ಮ ಪೂರ ನಾವು ಅದರ ಹಿಂದೆ ಜಾಸ್ತಿ ಹೋತಲ್ಲ ಅದರ ಒಂಚೂರು ಸೈಡ್ ವಾಚಿಂದು ಸಾಹಿತ್ಯ ಕ್ಷೇತ್ರ ನಂತರ ಹಂಗೆ ಜಾಸ್ತಿ ಎಲ್ಲರ ನೋಡುತ್ತಿ ನಮ್ಮ ಊರಿನ ಸಪೋರ್ಟ್ ಮಾಡಸ ಯಾರಲ್ಲ ಎಲ್ಲಿಲ್ಲ ಮಾಡ್ತಲ್ಲ ಅಂತ ಹೋಗ್ತಾನೆ. ಅದನ್ನ ನಾನು ಭಾಗ್ಯ ಪುಣ್ಯವಂತ.
0: ಬೆಂಗಳೂರು ನಿಮಗೆ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಒಂದು ಪ್ರಶಸ್ತಿ ಸಿಕ್ಕಿತ್ತು. ಇದು ನಿಮ್ಮ ಸಾಹಿತ್ಯ ಕ್ಷೇತ್ರ ನಿಮಗೆ ಒಂದು ಮೈಲಿಗಲ್ಲ ಇದರ ಬಗ್ಗೆ ನಿಮಗೆ?
1: ಹೌದು ಖಂಡಿತ, ಫಸ್ಟ್ ಟೈಮ್ ದೂರದ ಊರಿಗೆ ಹೋಗಿದ್ದೆ ಒಂದು ಪ್ರಶಸ್ತಿ ತೆಸನೆ ಅಂತೇಳಿ. ಅದು 224 ಕವಿಗಳೇನಿದ್ದಾರೆ 224 ಕವಿಗಳು ಅದು ಫಸ್ಟ್ಗೆ ಇದೇನಿ ಆನ್ಲೈನ್ ಇತ್ತು 24 ಗಂಟೆ ಟೈಮ್ ಕೊಡ್ತಾರೆ 24 ನಿಮಿಷನಿ ಬರೆಯಬೇಕು ಹಂಗೆ. ಅದು 24 ನಿಮಿಷ ಟೈಮ್ ಕೊಟ್ಟು 224 ಕವಿಗಳು ಬರೆಯ ಹಾಕೆ ಹಂಗೆ. ಅದೇನಿ ವರ್ಲ್ಡ್ ಪ್ರೆಸ್ ಬುಕ್ ರೆಕಾರ್ಡ್ ಅಂದ್ರೆ
0: 24 ನಿಮಿಷದಲ್ಲಿ ಹೆಚ್ಚು ಬರೆದ್ರಿ?
1: ಹೌದು, ಆಸು ಜನ 224 ಜನ ಒಮ್ಮೆಲೆ ಬರೆಯ ಹಾಕೆ ಆನ್ಲೈನ್. ಅದೇನು ಮತ್ತೆ ಇದು ಕಾವ್ಯ ಚೇತನ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು ಒಟ್ಟಿಗೆ ಅದು
0: ಅಲ್ಲಿ. ಅದೇನಿ ಎಸ್ ಸುಳ್ಯ ಅಂತ ರಾಯಚೂರು ಮಠ ರಾಷ್ಟ್ರ ಮಟ್ಟದ ಒಂದು ಕವಿಗೋಷ್ಠಿ ಆಯ್ತು. ಮುಂಬೈಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮ್ ಆಯ್ತು ತುಳುವೇರೆ ಮೀನದಲ್ಲ ನಡೆದಿದೆ. ಇಲ್ಲಿ ಹೋಗಿ ನೀವು ಒಂದು ನಮ್ಮ ರಾಜ್ಯ ಬಿಟ್ಟು ಎರಗೆ ರಾಜ್ಯದಲ್ಲಿ ಹೋಗಿ ಒಂದು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀರಿ, ಅಲ್ಲಿನ ಜನಗಳ ಪ್ರತಿಕ್ರಿಯೆ ಹೆಂಗಿತ್ತು, ಇದರ ಬಗ್ಗೆ ಸ್ವಲ್ಪ ನೀವು ಹೇಳ್ತಂದ್ರೆ ಏನ್ ಹೇಳ್ತೀರಿ?
1: ಹೌದು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದು ಕವಿಗೋಷ್ಠಿ ಇಲ್ಲಿ ರಾಯಚೂರಿನೇ. ಅದು ಅಡಿ ದೊಡ್ಡ ಕಾರ್ಯಕ್ರಮ ದೊಡ್ಡಗೆ ಅಂದ್ರೆ ಕವಿಗೋಷ್ಠಿ ಯಾಸು ದೊಡ್ಡ ನಮ್ಮ ಇಲ್ಲಿ ಆಯಂಗೆ ಈ ಊರ್ನಿ ರಾಜ್ಯ ಮಟ್ಟದ ಎಲ್ಲ ಆಯಂಗೆ ಇದ್ದಲ್ಲ ಅಂತಡೆ ಆಸು ಸೋಕದ ಕಾರ್ಯಕ್ರಮ ಅಲ್ಲ, ದೊಡ್ಡ ಕಾರ್ಯಕ್ರಮ. ಕವಿಗೋಷ್ಠಿನ ಚೆನ್ನೈಲಿ ಮಾಡಿದ್ರು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತಲ್ಲ ಚೆನ್ನೈಲಿ ಮಾಡಿದ್ರು, ಅಂದ್ರೆ ತೊಂದರೆ ಇಲ್ಲ. ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಲ್ಲಿ ನೋಡ್ಲಿಕ್ಕೆ ಒಂದು ಖುಷಿ. ಮಿಕ್ಕ ಇದು ತುಳುವರೆ ಮೀನದನ ಕಾರ್ಯಕ್ರಮ ಮುಂಬೈನೇ ದೊಡ್ಡ ಕಾರ್ಯಕ್ರಮ ಅದು ಅಂದ್ರೆ ಹೆರಗೆದ ರಾಜ್ಯ ಆತಲ್ಲ ಹೆರಗೆ ನಾವು ಇದು ಆತಲ್ಲ ನಮ್ಮ ಊರದರಿದ್ದ ಅಲ್ಲಿ ಜಾಸ್ತಿ ಮುಂಬೈ ನೀರ್ತಗೆ ಜಾಸ್ತಿ ಊರದರೆ ಹಂಗೆ ತುಳುದೊರೆ ಮಾಡಿಸ್ತಾರೆ. ಹಂಗೆ ತುಳುದೊರೆ ಮಾಡಿದ ನಮ್ಮ ಲಕ್ಕ ಎಲ್ಲರ್ಲ ಊರದರ್ಲ ಕಾರ್ಯಕ್ರಮ ನಮಗೆ ಹೆರಗೆ ಹೋಗಿ ಮಾಡುದೊಂದ ಅಲ್ಲ ಊರ್ ನಿದ್ದಂಗೆ ಮಾಡಂಗೆ ನಾವು ಕೂಡ ಅಲ್ಲೂ ನಿದ್ದಂಗೆ ಗಣಿತ
0: ಮುಟ್ಟ. ನೀವು ಒಂದು 69 ಆನ್ಲೈನ್ ಕವಿಗೋಷ್ಠಿ ಭಾಗವಹಿಸಿದ್ದೀರಿ. ಈ ಆನ್ಲೈನ್ ಕವಿಗೋಷ್ಠಿ ಇಲ್ಲ ಮತ್ತೆ ನಾವು ನಾರ್ಮಲ್ ಹೆಂಗೇನೆ ಹೋಗಿ ಭಾಗವಹಿಸಿದ ಕವಿಗೋಷ್ಠಿ ಇಲ್ಲ, ಇದರ ಬಗ್ಗೆ ಇರ್ತ ವ್ಯತ್ಯಾಸ ಹೆಂಗಿತ್ತು ಅಂದ್ ಒಂದು, ಮತ್ತೆ ನಿಮ್ಮ ನೀವು ಹಿಂಗೇ ಹೋಗಿ ಭಾಗವಹಿಸ್ತಲಾಯ್ಕ ಅಲ್ಲ ಆನ್ಲೈನ್ ಭಾಗವಹಿಸ್ತಲಾಯ್ಕ ನಿಮ್ಮ ಅದರ ಬಗ್ಗೆ ಒಂದು ಹೇಳ್ತೀರಿ ಅಂತ?
1: ಹೌದು ಖಂಡಿತ, ಅದು ಹಿಂಗೇ ಹೋಗಿ ಭಾಗವಹಿಸ್ತಿಗೆ ಲಾಯ್ಕು ಅಲ್ಲಿ ವಾಚನ ಮಾಡುತ್ತೆ ಜನಗಳು
0: ಇರ್ತಾರೆ.
1: ಒಂದು ವಾಚನ ಮಾಡಕ್ಕೆ ಒಂದು ಮೈಕ್ ಸಿಕ್ಕುತ್ತು, ಬೇಕೊಂದು ಜನಗಳ ಪ್ರತಿಕ್ರಿಯೆ ಇರುತ್ತೆ ಅಲ್ಲಿ ಹೆಂಗೆ ಆಗುತ್ತೆ. ಒಂದು ಚಪ್ಪಾಳೆ ಇರುತ್ತೆ, ಖುಷಿ ಆಗ್ತಲ್ಲ ಚಪ್ಪಾಳೆ ಖುಷಿ ಆಗುತ್ತೆ ಅದರ ಕೇಳೋಕೆ. ಬೇಕೊಂದು ಆ ಕಾರ್ಯಕ್ರಮ ಒಂದು ನಾವು ಭಾಗವಹಿಸಿದೊಂದು ಇರ್ತು. ಇದು ಆನ್ಲೈನ್ ನಮಗೆ ಮಾತ್ರ ಗೊತ್ತಿತ್ತು, ಯಾರೆಲ್ಲ ಗೊತ್ತಿರ್ತಾರೆ ಅಂದಿನ. ಅದು ಶನಿವಾರ ಆಗಣಿ ಇರ್ತು, ವಾರ ಶನಿವಾರ
0: ಪ್ರತಿವಾರ
1: ಪ್ರತಿವಾರ ಅನಾವರಣ ಎಲ್ಲ ಇರ್ತು. ಅನಾವರಣ ಒಂದು ಗ್ರೂಪ್ ಉಂಟು, ಚಿಕ್ಕ ಚಿಗುರೆಲೆ ಸಾಹಿತ್ಯ ಬಳಗ ಅದೇನು ವಾರ ಇರ್ತು. ವಾರ ಒಂದೊಂದು ಪ್ರಕಾರಗಳು ಕೊಡ್ತಾರೆ, ಒಳ್ಳೆ ಕಾರ್ಯಕ್ರಮ ಮಾತ್ರ ಲೈಕ್ ಇರ್ತು.
0: 7 ತುಳು ಪುಸ್ತಕಗಳು ನಿಮ್ಮ ಕವನ ಸೇರ್ಪಡೆ ಆಯ್ತು. ಈ 7 ತುಳು ಪುಸ್ತಕಗಳಲ್ಲಿ ಸೇರ್ಪಡೆ ಆದ ಇದರಲ್ಲಿ ತುಳು ಭಾಷೆದ ಸೊಗಡನ್ನ ನೀವು ವಿವರಿಸಿದ್ದೀರಿ, ಇದರಲ್ಲಿ ನಿಮ್ಮ ಒಂದು ಇಷ್ಟವಾದ ಒಂದು ಕವನನ ಹೇಳಲ?
1: ಖಂಡಿತ ಕವನ ಹೇಳದೆ ತುಳು ನಮ್ಮ ವಿಚಾರ ಎಲ್ಲ ಅದಿ ತುಳು ಭಾಷೆ ಅಳಿಯಕಾಗ ನಂಗೆ ಇದನ್ನ ಇಷ್ಟ ಅಂತ ಹೇಳ್ತಾರೆ. ಈ ಒಂದು ಕವನ ನಮ್ಮ ಒಂದು ಫೋಟೋ ಬಂದ ನಿಂತೆ ಚಿತ್ರ, ಆ ಚಿತ್ರ ನೋಡುತ್ತಿ ಒಂದು ಮನಸ್ಸಿಗೆ ಹುಟ್ಟಂತ ಭಾವನೆ ಅಂದ್ರೆ ಒಂದು ಚಿತ್ರ ಡ್ರೆಸ್ ಅಂಗಡಿ ಇದ್ರೆ ಒಂದು ಗೊಂಬೆ ಡ್ರೆಸ್ ಹಾಕಿ ನಿಂತು ನಿರ್ತು, ಹೆರಗೆಂದ ಒಬ್ಬ ಮಗು ಡ್ರೆಸ್ ಇಲ್ಲದ ನಿಂತು ನಿರ್ತ, ಆ ಮಗು ಆ ಬೊಂಬೆಂಡ ಹೇಳ್ತಂತ ಹೆಂಗೆ ಸನ್ನಿವೇಶ ಹೆಂಗೆ ತುಳುನಿ ಬರೆ ಆ ಚಿತ್ರ ಕವಿತೆ ಹಿಂಗೆ ನಾನು ಈ ಶೀರ್ಷಿಕೆ ತರ ಬರ ಒಂದು ಹೇಳ್ತೇನೆ ತುಳುನಿ ಅದರ ತುತ್ತೈತ ಅಂತ ಕೊಟ್ಟದೆ. ಜುವ ಇಜ್ಜಂದಿನ ಈ ಆಯ ಐತ, ಜುವ ಇಜ್ಜಂದಿನ ಈ ಆಯ ಐತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇತ್ತುದಲ ಎನ್ನ ಹಣೆಬರ ಆತ, ಜುವ ಇತ್ತುದಲ ಎನ್ನ ಹಣೆಬರ ಆತ, ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ, ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ, ಕೈಟಿಜ್ಜಿ ಎನ್ನಡ ಮುಕ್ಕಾಲು ಪೈಸೆ, ಕೈ ಟಿಜ್ಜಿ ಅನ್ನಡ ಮುಕ್ಕಾಲು ಪೈಸೆ, ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲ ಕಿಸೆ, ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲ ಕಿಸೆ, ಒಂದು ಎನ್ನಲ ಒಂಜಿ ವಾದಿಸೆ, ಒಂದು ಎನ್ನಲ ಒಂಜಿ ವಾದಿಸೆ. ಅದು ಆ ಮುಗ್ಗು ಆ ಗೊಂಬೆಂಡ ಹೇಳ್ತಂತ ಒಂದು ಪರಿಸ್ಥಿತಿ ಹಂಗೆ ವ್ಯಕ್ತಪಡಿಸಿದೆ, ಒಂದು ಮನಸ್ಸದ ಭಾವನೆ.

0: ಈಗ ನಾವೀಗ ಕಾರ್ಯಕ್ರಮ ಮಾಡ್ತಾ ಒಂದು ಕುಂಬಾರ ಭಾಷೆದ ಒಂದು ಸಂದರ್ಶನ ಕಾರ್ಯಕ್ರಮ. ಈ ಕುಂಬಾರ ಭಾಷೆದ ಸಂದರ್ಶನದಲ್ಲಿ ಒಂದು ಕುಂಬಾರ ಭಾಷೆದ ಸೊಗಡದ ಒಂದು ಕವನ ಇದ್ದಾಳೆ ಓದುತ್ತೀರಿಯ ಅಂದು?
1: ಖಂಡಿತವಾಗಿ ಕುಂಬಾರ ಭಾಷೆಯಲ್ಲಿ ಸುಮಾರು ಕವನ ಬರೆದೆ, ಅದರ ಓದುತ್ತಂತ ಪ್ರಯತ್ನ ಎಲ್ಲ ಮಾಡುವ. ಒಂದಿನ ಹೊತ್ತರೆ ಒಂದು ಬರೆಯಂತ ಕವನ ಇದು ನಮ್ಮ ಭಾಷೆಯಲ್ಲಿ. ಅದಕ್ಕೆ ಹೊತ್ತರೆದ ಹೊರಲು ಕತ್ತಲೆದ ತಿರ್ಲು ಎಂದು ಬರೆದೆ ಶೀರ್ಷಿಕೆ. ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬಿಳ್ಪು ತೋರತ್ತು, ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬಿಳ್ಪು ತೋರತ್ತು, ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡುತ್ತು, ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡುತ್ತು, ಕುದಿ ಬಾಕಿಲ ಕಲೆಯಿಂದ ಕೋಳಿ ಗುಡುಂದ ಕೋಳಿ ಕೆಲೆಯತ್ತು, ಕುದಿ ಬಾಕಿಲು ಕಲೆಯಿಂದ ಕೋಳಿ ಗುಡುಂದ ಕೋಳಿ ಕೆಲೆಯತ್ತು, ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬಾಂದ ಕರೆಯತ್ತು, ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬಾಂದ ಕರೆಯತ್ತು, ಅಂಗೊಳಿ ನೀರ್ತ ಹೂಗು ಗಮ್ಮಂದ ಅರಳುತ್ತು, ಅಂಗೊಳಿ ನೀರ್ತ ಹೂಗು ಗಮ್ಮಂದ ಅರಳುತ್ತು, ಮರದೈ ಸಂಪುದ ಗಾಳಿ ಬೀಜಿ ತಣ್ಣನೆ ಮಾಡುತ್ತು, ಮರದೈ ಸಂಪುದ ಗಾಳಿ ಬೀಜಿದಿ ತಣ್ಣನೆ ಮಾಡುತ್ತು, ಮಜ್ಜನೆದ ಹೊತ್ತುಗೆ ಉರಿ ಬೆಸುಲ್ನಿ ಬೆಚ್ಚ ಇರುತ್ತು, ಮಜ್ಜನೆದ ಹೊತ್ತುಗೆ ಉರಿ ಬೆಸುಲ್ನಿ ಬೆಚ್ಚ ಇರುತ್ತು, ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು, ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು, ಸೂರ್ಯ ಮುಳ್ಕೊಗ ನೋಡಿದಿ ನಕ್ಷತ್ರ ಮಿಣುಕುತ್ತು, ಸೂರ್ಯ ಮುಳ್ಕೊಗ ನೋಡಿದಿ ನಕ್ಷತ್ರ ಮಿಣುಕುತ್ತು, ಅಸತಿ ಚಂದ್ರ ನಿಲ್ಕುತ್ತು, ಅಸತಿ ಚಂದ್ರ ನಿಲ್ಕುತ್ತು. ಅದು ಒಂದು ಕುಂಬಾರ ಭಾಷೆಯಲ್ಲಿ ಬರೆಯಿರಿ, ಅದೊಂದು ಮೂರನೇ ಕವನ.
0: ಕುಂಬಾರ ಭಾಷೆಯಲ್ಲಿ ನೀವು ಎಷ್ಟು ಕವನ ಬರೆದಿರಿ?
1: ಕುಂಬಾರ ಭಾಷೆಯಲ್ಲಿ ಒಂದು 7-8 ಕವನ ಬರೆದಿದ್ದೇನೆ.

0: ನೀವು ಒಟ್ಟಿ ಬರೆದ ಕವನ ಎಸ್, ಈಗ ಇಸು ಮಠ ಬರೆದ ಕವನ ಎಸ್, ಅದರಲ್ಲಿ ಕವನ ಮತ್ತೆ ಬೇತೆ ಬೇತೆ ಸಾಹಿತ್ಯ ಎಲ್ಲ ಬರೆದಿರಿ, ನೀವು ಭಜನೆ ಬರೆದಿರಿ ಮತ್ತೆ ಆಲ್ಬಮ್ ಸಾಂಗ್ ಮಾಡಿದಿರಿ, ಇದೆಲ್ಲ ಟೋಟಲ್ ಆಗಿ ನೀವು ಎಸ್ ಮಾಡಿದಿರಿ.
1: ಕವನ ಅಂತ ಹೇಳಿದ್ರೆ ತುಳು ಬಿಕ್ಕ ಕನ್ನಡ ಕವನ 2157 ಬರೆದೆ ಒಟ್ಟಿಗೆ, ಬಿಕ್ಕ ಬ್ಯಾರಿ ಭಾಷೆನಿ ಒಂದು ಕವನ ಬರೆದೆ, ಬಿಕ್ಕ ಹವ್ಯಕ ಬ್ರಾಹ್ಮಣ ಭಾಷೆನಿ ಒಂದು 4-5 ಬರೆದೆ, ಬಿಕ್ಕ ನಮ್ಮ ಭಾಷೆನಿ ಒಂದು 7 ಹಂಗೆ ಒಂದು 2165 ಟೋಟಲ್ ಕವನಗಳಕ್ಕೆ. ಬಿಕ್ಕ ಬೇತೆ ಬೇತೆ ಪ್ರಕಾರ ಅಂತ ಹೇಳ್ತಡೆ
0: ಭಜನೆ
1: ಭಜನೆ ಅದು ಭಜನೆ ಭಕ್ತಿ ಗೀತೆ ಹಂಗೆ ನೋಡಕ್ ಹೋಗ್ತಡೆ ಲೇಖನ 46 ಬರೆದೆ, ಭಜನೆ 31, ಕತೆ 9, ಬಿಕ ಎದುರು ಕತೆ ಅಂದ್ರೆ ಮುಂದೆ ಬರೋ ಎದುರು ಕತೆ ಅದು ಎದುರು ಕತೆ ಒಂದು 7, ಬಿಕ ಜ್ಞಾನ ಕತೆ ಅಂದ್ರೆ ಸಣ್ಣ ಒಂದು ಕತೆ ಅದೊಂದು 2, ಬಿಕ ಒಂದು ತುಳು ಭಾವಗೀತೆ 4, ಬಿಕ ಕನ್ನಡ ಭಾವಗೀತೆ 1, ಬಿಕ ಕನ್ನಡ ಶಿಶು ಗೀತೆ ಅಂದ್ರೆ ಮಕ್ಕಳ ಪದ್ಯ ಅದೊಂದು 3, ಬಿಕ ಸ್ಟೇಟಸ್ ಹಾಕಿದಕ್ಕೆ ಸಾಹಿತ್ಯ ಒಂದು ಚೆನ್ನಾಗಿ ಬರೀತು 30 ಒಂದು ನಿಮಿಷದ ಅದೊಂದು 4 ಸಾಂಗ್ ಬರೆದೆ, ಬಿಕ್ಕ ಇದು ಪದ್ಯಗಳೊಂದು 16 ಪದ್ಯ ಬರೆದೆ ಅಂತ ಎಲ್ಲ ಬರೆದೇ ಸುಮಾರು ಆಯ್ತು ಎಲ್ಲ ಅದೊಂದು ಪ್ರಕಾರಗಳು ಬೇತೆ ಬೇತೆ ಪ್ರಕಾರ.
0: ಅದಲ್ಲದೆ ನೀವು ಆಲ್ಬಮ್ ಸಾಂಗ್ ಸಾಹಿತ್ಯ ಬರೆದಿರಿ, ಬೇತೆ ಬೇತೆ ದೇವಸ್ಥಾನದ ಆಲ್ಬಮ್ ಸಾಂಗ್ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ, ಇದರ ಬಗ್ಗೆ ಸ್ವಲ್ಪ ಹೇಳ್ತಾನೆ.
1: ಅದು ದೇವಸ್ಥಾನದ ಸಾಹಿತ್ಯ ಬರ್ತದೆ ಅಂದ್ರೆ ಅದೊಂದು ದೇವರ ಒಂದು ಕೊಟ್ಟಂತ ಆಶೀರ್ವಾದ ಅಂತ ಹೇಳೋಕಾಸಿ, ಸರಸ್ವತಿ ದೇವಿನ ಒಂದು ಆಶೀರ್ವಾದ, ಇಲ್ಲದೆ ನಮಗಂತ ಭಾಗ್ಯ ಸಿಕ್ತಾಗೆ ಒಂದು ಇದು, ಅದು ದುಡ್ಡು ಬೇಕಾಗಿ ಬರೆತಾಗಲ್ಲ, ಅದು ಯಾರಿಗೆ ಹೇಳ್ತಾರೆ ನಾವು ಸ್ಪಾನ್ಸರ್ ಮಾಡ್ತಾರೆ ನಮಗೆ ಒಂದು ಪದ್ಯ ಬರೆದಿಕೊಂಡು ಅವ್ರು ಹೇಳಕ್ಕೆ ನಾವೊಂದು ನಮಗಿಂದ ಆ ತಡೆ ಬರೆದಿ ಕೊಡ್ತು ನನಗೆ ಸುಮಾರು ಒಂದು 10-15 ಸಾಂಗ್ ಏನ ಭಕ್ತಿ ಗೀತೆ. ನಾವು
0: ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿದಂತ ಒಂದು ನಾಟಕ ಸಂಸ್ಥೆ ಒಂದು ಸಾಹಿತ್ಯ ಬರೆದು ಕೊಟ್ಟಿದ್ದೀರಿ, ಅದು ಆ ನಾಟಕದ ಮುಖಾಂತರ ಇಡೀ ಪ್ರಚಾರ ಆಯ್ತು, ಇದರ ಬಗ್ಗೆ ನೀವು ಹೇಳ್ತಂದ್ರೆ ಏನ್ ಹೇಳ್ತೀರಿ, ಈ ಸಾಹಿತ್ಯ ಬರೆಯಕ್ಕೆ ಯಾವ ರೀತಿ ನಿಮಗೆ ಅದೊಂದು ಒಂದು ಅವಕಾಶ ಸಿಕ್ಕಿತು ಅಂತ?
1: ಹೌದು, ಇದು ಮಂದಾರ ಕಲಾವಿದರು ಉಜ್ಜಿರಿ ತಂಡ, ಅದೇ ಗುಣಪಾಲ್ ಎಂ ಎಸ್ ಮಾಸ್ಟರ್ ಅವರು ಗುರುಗಳು, ಹಂಗೆ ಅವರು ನನ್ನ ಒಂದು 2 ಸರ್ತಿ ಹೇಳರು ನಮ್ಮ ಮಂದಾರ ತಂಡ ನಿಮ್ಮ ಆಯುಧ ತೊಡಾರು ನಾಟಕಗಳುಂಟು, ಅದಕ್ಕೆ ನಂಗೆ ಒಂದು ಸಾಂಗ್ ಬರೆದಿ ಕೊಡಕು ಲಾಸ್ಟ್ ಮೂಮೆಂಟ್ ನಾಟಕ ನೋಡ್ತಾ ನಿಮ್ಗೆ ಗೊತ್ತದೆ ಲಾಸ್ಟ್ ಮೂಮೆಂಟ್ ಅದೇ ಒಂದು ಸಹನ ಅಂದ್ರೆ ಹೆಣ್ಣು ಇರ್ತಳು ಅವಳು ಸಾಯ್ತ ಅಂತ ಪರಿಸ್ಥಿತಿ ಬರ್ತಿ ಸಾಯ್ತಂತ ಸೀನಿ ಲಾಸ್ಟ್ಗೆ ಮನೆಗೆ ಇದ್ದ ಹೆಣ್ಣು ಒಬ್ಬಳೆ ಅವಳು ಆ ಹೆಂಗಸು ಸಹನ ಹೆಂಗಸು ಪುಚ್ಚ ಕಚ್ಚಿದಿ ಸಾಯ್ತ ಆ ಸಾಹಿತ್ಯ ಸೀನಿಗೆ ಅತಿ ಆ ಪದ್ಯ ಬಹುದು ನೀವು ನಾಟಕ ನೋಡಿ ಗೊತ್ತ. ಈಗ ಫಸ್ಟ್ ಸ್ಟಾರ್ಟಿಂಗ್ ಶುರುವಾತಿ ಒಂದು ಪದ್ಯ ಹಾಕ್ತಾರೆ ಸ್ಟೇಜ್ ಸಟ್ ಮಾಡಿರ್ತಿ ಆ ಪದ್ಯ ನಾವು

0: ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಬರೆದದ್ದು, ಕವನ ಕಥೆ ಇದೆಲ್ಲ ಬರೆದದ್ದು ಒಂದು ಪುಸ್ತಕ ಎಲ್ಲ ಬಿಡುಗಡೆ ಮಾಡಿದಿರಿ. ತುಳು ಕವನ ಸಂಕಲನ ಉರುವೆ ನಿರ್ತ ಪುಸ್ತಕ ಬಿಡುಗಡೆ ಮಾಡಿದಿರಿ. ಈ ಉರುವೆ ನಿರ್ತ ಪದದ ಅರ್ಥ ಎಂತ ಒಂದು, ಆಮೇಲೆ ಇನ್ನೊಂದು ಜನಗಳಿ ಈ ಪುಸ್ತಕ ಅಂದ್ರೆ ಎಂತರ ವಿಷಯ ಸಿಕ್ಕುತ್ತೆ ಅಂತ ಹೇಳ್ತೀರಿ?
1: ಉರುವೆ ನಿಲತಡೆ ನಾವು ಈಗ ಒಂದು ಕಂಗನ ದೈ, ಕಂಗನ ದೈನಿ ಒಂದು ಪಿಂಗಾರ ಆಯ್ತು. ಈ ಪುಸ್ತಕ ಒಂದು ಪಿಂಗಾರ, ಅದರೊಳಗೆ ಪಿಂಗಾರ ಒಡೆಯುತ್ತೆ. ಅರೊಳಗೆ ಈ ಪಿಂಗಾರದ ಎಡೆನಿ ಚೂ ಪಿಂಗಾರ ಬೆಳೆದೇ ಅತ್ತಿ ಉರುವೆ ಬಹುದು ಅಡಕ್ಕೆ ದೊಡ್ಡ. ಅದು ಆ ಉರುವೆ ದೊಡ್ಡ ಎಂದಿಕ್ಕೆ ಅಡಕ್ಕೆ ಆಯ್ತು, ಅದು ಉರುವೆ. ಅದಕ್ಕೆ ಪುಸ್ತಕಂಗೆ ಉರುವೆ ಎಂದು ಕೊಟ್ಟು, ಉರುವೆ ಅಂದ್ರೆ ಪ್ರತಿ ಒಂದು ಉರುವೆ ಎಲ್ಲ ಒಂದೊಂದು ಕವನ ಅಂದ್ರೆ ಅರ್ಥ.
0: ಅದರ ಅದರಲ್ಲಿಗ ಪುಸ್ತಕದಲ್ಲಿ ಜನಗಳು ಏನು ನಿರೀಕ್ಷೆ ಮಾಡಲು ಎಂತಾರೆ, ಯಾವ ವಿಷಯ ಉಂಟು ಎಂತರ ಉಂಟು,
1: ಜನಗಳು ಏನೇನು ಬೇಕೆಂದೇಳ್ತಾರೆ. ಪ್ರತಿ ಒಂದು ವಿಷಯದ ಬಗ್ಗೆ ಉಂಟು. ಒಂದು ತುಳುನಾಡದ ಕಲ್ಚರ್ ಬಗ್ಗೆ, ಇಕ್ಕೊಂದು ರೈತರ ಬಗ್ಗೆ, ಕೃಷಿದ ಬಗ್ಗೆ, ಇಕ್ಕ ಮಳೆ ಇರಕ್ಕೆ ಎಲ್ಲ ವಿಷಯದ ಬಗ್ಗೆ ಪ್ರತಿ ಒಂದೊಂದು ಕವನಗಳು. ಹಂಗೆ ಹೇಳ್ತೀನಿ, 100 ಕವನ ಉಂಟು ಆ ಪುಸ್ತಕದಲ್ಲಿ. 100 ಉರುವೆ ಉಂಟು ಅದರೊಳಗೆ. ಪ್ರತಿಯೊಂದು ಉರುವೆ ಎಲ್ಲ ನಾವು ಓದುತ್ತೆ, ಪ್ರತಿಯೊಂದು ಅರ್ಥ ಕೊಡ್ತಾ
0: ಇದೆ.
1: ಮನಸ್ಸಿನ ಭಾವನೆಗಳು ಅರ್ಥ ಮಾಡುತ್ತಂತ ಕೆಲವು ಉಂಟು. ಬಿಕ್ಕ ಜಾತ್ರೆದ ಬಗ್ಗೆ ಉಂಟು, ತುಳುನಾಡದ ಕಂಬಳ ಕೋಲಿದ ಕಟ್ಟ ಹಂಗಿದ ಪೂರ ಉಂಟು.
0: ನೀವೊಂದು ಇಷ್ಟೊಂದು ಸಣ್ಣ ವಯಸ್ಸಿಗೆ ಒಂದು ದೊಡ್ಡ ಸಾಧನೆ ಮಾಡಿದಿರಿ. ಕವನ ಕತೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಮೂಲಕ ಹೆಸರು ಮಾಡಿದಿರಿ, ಗೌರವ ಪಡೆದಿರಿ. ಈಗ ಇಂಗೇನೆ ಯಾರೊಬ್ಬ ಇಂಗೇನೆ ನಾಲ್ಲ ಇಂಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಕು, ನಂಗೆಲ್ಲ ಬರವಣಿಗೆ ಬರೆಯಬೇಕು, ಕವನ ಕತೆ ಸಾಹಿತ್ಯ ಎಲ್ಲ ಬರೆಯಬೇಕು ಅಂತ ಒಂದು ಮನಸ್ಸಿದ್ದಾಳೆ, ಅವರಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತ ಒಂದು ಹೇಳೋಣ.
1: ನನ್ನ ಉದ್ದೇಶ ಅದೇ. ಈಗ ಹುಡುಗರು ಆಗಲಿ ಹೆಣ್ಣುಗಳಾಗಲಿ ಆಮೇಲೆ ಬರೆತರೆ ಕಮ್ಮಿ ಆಯ್ತು. ಈಗ ಪ್ರತಿಯೊಂದು ಬರೆತರಲಿಲ್ಲ ಓದುತ್ತರಲಿಲ್ಲ, ಅದಂಗೆ ಆಯ್ತು. ಹಂಗೆ ಕೆಲವು ಯಾರು ಬರೆತಾರೆ ಅವ್ರಿಗೆ ನನ್ನಂದ ಎಂತರ ಹೆಲ್ಪ್ ಆಯ್ತು. ಅವ್ರಿಗೆ ಬೇಕಾಗ ಈಗ ಸಲಹೆ ನಂಗೆ ಅದರ ಬರೆಯಬೇಕು, ಅದ್ರ ಹೆಂಗೆ ಬರೆಯಲ್ಲ ಅಂದ್ರೆ ಯಾರು ಕೇಳತ್ತಲ್ಲ ನಾನು ಬರೆಸುತ್ತಂತ ಪ್ರಯತ್ನ ಮಾಡುಳ್ಳೆ. ಸುಮಾರು ಒಂದು 10 ಜನ ಮುಟ್ಟು ಉಳ್ಳರು. ಈಗ ಹೆಂಗೆ ಆಯ್ತು ಬರೆತಾರೆ, ಕಳಗುತ್ತಾರೆ, ಹೆಂಗೆ ಆಯ್ತು ನೋಡಿ ನೀನು ಹೇಳ್ತಾರೆ. ಈಗ ನಮ್ಮ ಖುಷಿ ದೇಶಾರ ಅಂತ ಹೇಳ್ತಾರೆ, ಇಜಿಲಂಪಾಡಿ ನೀ ಹುಡುಗ ಬಾಲಕೃಷ್ಣ ಅಂದ್ರೆ ಅವರು ಈಗ ಬರ್ಕೊಂಡು ಉಳ್ಳರು. ಬೆಕ್ಕ ಈಗ ಮೊನ್ನೆ ನನ್ನಡೆ ಹೇಳರು, ನನ್ನ ಪುಸ್ತಕ ಮಾಡೋಕು, ನನ್ನ ಕವನಗಳ ನೀವು ಹೆಂಗ್ ಕಳಗುತ್ತೆ, ನಾನು ಜೆರಾಕ್ಸ್ ತೆಗೆಸಿ ಪೂರ ಬರೆದು ಕಳಗುತ್ತೆ, ಅದರ ಹೆಂಗೆಲ್ಲ ನೀವು ಎದ್ದು ಬೇಕ ಕವನಗಳನ್ನ ಪುಸ್ತಕ ಹಾಕೋಕು, ಅದರ ನೀವು ನಂಗೆ ಮಾರ್ಕ್ ಮಾಡಿ ಕೊಡ್ನಿ. ಹಂಗೆ ಅಂತ ಹುಡುಗರು ಬೆಳೆಯುತ್ತೆ, ನಾವು ಖುಷಿ ಆಗುತ್ತೆ. ಬಿಕ್ಕ
0: ಪ್ರೋತ್ಸಾಹ
1: ಕೊಡಬೇಕು, ನಾವು ನಮ್ಮಿಂದ ಪ್ರೋತ್ಸಾಹ ನಾವು ಮಾಡಬೇಕು, ಬೆಳೆಸಬೇಕು ಅಂತೇಳಿ. ಸಾಹಿತ್ಯ ಕ್ಷೇತ್ರ ಒಳಿಯಕ್ಕೆ ಸಾಧ್ಯ ಅಂದ್ರೆ ಎಲ್ಲೆಡೆ ಖಂಡಿತ ಕಷ್ಟ ಉಂಟು.

0: ಕಾರ್ಯಕ್ರಮದ ಮೂಲಕ ನಾವಿಂದು ಕುಂಬಾರ ಭಾಷೆಯಲ್ಲಿ ಸಂದರ್ಶನ ಮಾಡಿಲ್ಲ. ಈ ಕುಂಬಾರ ಭಾಷೆಯಲ್ಲಿ ಮಾತಾಡ್ತಾರ ಸಂಖ್ಯೆ ಕಮ್ಮಿ. ನಾವೊಂದು ಏನೋ ಮುಜುಗರ ಸಾರ್ವಜನಿಕ ಪ್ರದೇಶದಲ್ಲಾಗಲಿ ಮಾತಾಡ್ತದಾಗಲಿ ಎಲ್ಲಿ ಆಗಲಿ ಮಾತಾಡ್ತೇವೆ ಬಾರಿ ಕಮ್ಮಿ, ಏನೋ ಒಂದು ಮುಜುಗರ ಪಡ್ತಂದೆ ಹೇಳಲು. ಈ ಕುಂಬಾರ ಭಾಷೆನ ನಾವು ಸಮಾಜದ ಒಂದು ಮುಖ್ಯ ಅಂಗ ಇದರ ಕುಂದಡೆ ಯಾವ ರೀತಿ ತರಲು ನಿಲ್ತೊಂದು ನಿಮ್ಮೊಂದು ಅಭಿಪ್ರಾಯ ಹೇಳಲು.
1: ನನ್ನ ಉದ್ದೇಶ ನಾವು ಪ್ರತಿ ಕಾರ್ಯಕ್ರಮ ಹೋಯಕಲ್ಲೆಲ್ಲ ನಮ್ಮ ಭಾಷೆನ ನಾವು ಮಾತಾಡೋದು. ಈಗ ನಾವು ಎಲ್ಲಿ ಹೋಗ್ತೇವೆ ಕೆಲವು ಪೇಂಟನ್ ಹೋಗಿ ಮಾತಾಡ್ತಿದ್ವಿ ನಮಾಸೆ ಮಾತಾಡಲು ಅಂತೇಳಿ ಅಂಜಿಗೆ ನಾ ಇಂತರ ನಾಚಿಗೆ ನಾಚಿಗೆ ಅಂತ ಬಡಿಯೋಕೆ ನಾವು ಎಲ್ಲಿ ಹೋಗೋಣ ನಾವು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಮಾತಾಡೋಕು. ಈಗ ಬೇತೆ ಇದ್ರ ನೋಡಿ ಅವರ ಭಾಷೆನ ಅವರು ಮಾತಾಡ್ತಾರೆ, ನಾವು ನಾಸೆ ಎಲ್ಲಿ ಹೋತ ನಾವು ನಮ್ಮ ಭಾಷೆನ ನಾವು ಮಾತಾಡ್ತೇವೆ. ಅದೇ ನಂಜಿಗೆ ಅಂತಾರೆ ಉಂಟು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಎಲ್ಲಿ
0: ಬೆಳವಣಿಗೆ
1: ಬೆಳವಣಿಗೆ ಬಾವುತ್ತು. ಈಗ ನಾವು ಈಗ ನಮಗ ಏಳು ಮಾಗಣೆ ತಡೆ ಇನ್ನೊಂದು ಐದು ಮಾಗಣೆ ಉಂಟು, ಎರಡು ಭಾಷೆ ಉಂಟು. ಹಂಗೆ ಎರಡು ಭಾಷೆ ಅಲ್ಲ ಅದೇನು ಚೂರು ಹೆಚ್ಚು ಕಮ್ಮಿ ಇರಕ್ಕೆ ಅಂದ್ರೆ ಮಾತಾಡ್ತಾಗ ನಾವು ನಮ್ಮ ಭಾಷೆನ ಮಾತಾಡೋಕು ಬೆಳೆಸೋಕು.
0: ಸುತ್ತಮುಟ್ಟ ನಿಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಗೌರವ ಪ್ರಶಸ್ತಿ ಎಲ್ಲ ಬಂದಿತ್ತು. ಇನ್ನು ಮುಂದೆ ನಿಮ್ಮ ಏನಾಡಿ ಹೊಸ ಕೃತಿಗಳ ಬಿಡುಗಡೆ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಡಿ ಹೊಸತನ ಉಂಟಾ, ಅಲ್ಲದೆ ನಿಮ್ಮ ಮುಂದಿನ ಯೋಜನೆ ಅಂತ ಹೇಳಲ್ಲ?
1: ಖಂಡಿತ, ನೆಕ್ಸ್ಟ್ ಗೆ ಈಗ ತುಳು ಮಾಡಿ ನೆಕ್ಸ್ಟ್ ಗೆ ಒಂದು ಕನ್ನಡ ಚುಟುಕುಗಳ ಪೂರ ಸೇರಿಸಿದಿ, ಒಂದು 100 ಚುಟುಕು ಮಾಡಿದಿ, ಒಂದು ಪುಸ್ತಕ ಮಾಡಕೊಂದು ಉಂಟು, ಆಸೆ ಉಂಟು ದೇವರೈತ ಸರ್. ಹಂಗೆ ಅದರ ಇಲ್ಲಿ ನಾವು ಪ್ರಿಂಟ್ ಮಾಡ್ತೀವಿ ಇಲ್ಲಿ ಉಜಿರಿಣಿ ಮಂಜುಶ್ರೀ ಅದ್ರ ನಮ್ಮ ಬಂದರದಾರೆ ಊರದಾರೆ ಉಳ್ಳರು ದೀಕ್ಷಿತ್ ಅವರೇ ಮಾಡಿ ಕೊಡ್ತಾರೆ ಎಲ್ಲ ವ್ಯವಸ್ಥೆ ಎಲ್ಲ. ಒಂದೇ ಸರ್ತಿಲ್ ಅವರೇ ಮಾಡಿದ್ರು ಪುಸ್ತಕ. ಹಂಗೆ ಅವರೇ ನಾವು ಇಲ್ಲೇ ಮಾಡ್ತೀವಿ ಉಜಿರಿ.
0: ನೀವು ಪ್ರತಿದಿನ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಪ್ರತಿದಿನ ನಿಮ್ಮೊಂದು ವೃತ್ತಿ ನಿರ್ತಕ್ಕಂಥ ಕೆಲಸವನ್ನು ಮಾಡಿ ಈ ಕೆಲಸದ ಒಟ್ಟಿ ನೀವು ಈ ಕಥೆ ಸಾಹಿತ್ಯ ಕವನ ಸಂಕಲನ ಇದೆಲ್ಲ ಬರಕಿರಲಿಲ್ಲ, ನೀವಿದು ಈ ಕೆಲಸದ ಒಟ್ಟಿ ವೃತ್ತಿಯ ಒಟ್ಟಿ ನೀವು ಇದನ್ನೇ ಇದರ ಮಾಡಿ ಬರ್ತೀರಿ?
1: ವೃತ್ತಿಯೇ ಬೇತೆ ಪ್ರವೃತ್ತಿಯ ಬೇತೆ, ವೃತ್ತಿ ಒಂದು ಕಡೆ ಆಗಣಿ ಇರ್ತು, ಪ್ರವೃತ್ತಿ ಇದು ಮನಸ್ಸನ್ನೇ
0: ಮೂಡುತ್ತಂತೆ.
1: ಕವನಗಳ ನಾವು ಬರೆಯುತ್ತಿ ಇದು ಒಂದು ಹುಟ್ಟುತ್ತು ಅದರ ಆಗನೇ ಬರೇಕಂತ, ಅದಕ್ಕೆ ಟೈಮ್ ಇಲ್ಲ, ಟೈಮ್ ಸಮಯ ಬೇಕೊಂದೇ ಇಲ್ಲ ನಾವಂಗೆ ಅದಕ್ಕೆ ಅದಕ್ಕೇನೆ ಕೊಡ್ರಕ್ಕಿಲ್ಲ, ಕವನ ಬರೆಯಕ್ಕೆಂದೇ ಕೊಡ್ರಕ್ಕಿಲ್ಲ, ಮನಸ್ಸಿಗೆ ಬಂದಂತ ಕವನಗಳ ಬರೆದಿವೆ ಚಿಂತೆ. ಆ ಬರೆದಿವೆ ಚಿನ್ನ ಕವನಗಳ ಬಿಕ್ಕ ಒಮ್ಮೆ ಬರೆದಿವೆ ಚಿತೆ, ಬೇಕಾದ್ರೆ ಆಗನೆ ಕಳಗಕ್ಕಿಲ್ಲ ಯಾರಿಗೆ, ಬೇಕಾದ್ರೆ ಸುಮಾರು ಸತಿ ಓದಿದಿ, ಬೇಕಾದಕ್ಕೆ ಕೊಡೆ ಸೇರ್ಸಕ್ಕೆ ಸೇರ್ಸುತ್ತೆ, ಬಿಕ್ಕ ಅದೇ ಒಂದು ಅಕ್ಷರಗಳ ಪದಗಳು ಲಾಯ್ಕಿಲ್ಲಡೆ ಅಂದ್ರೆ ನಮ್ಗೆ ಅದು ಅದಕ್ಕೆ ಹಿಡಿತಲ್ಲ ಅಂತ ಕೂಡ ಯಾರು ತೇಸ್ತೆ ಚೇಂಜಸ್ ಮಾಡುತ್ತೆ. ಹಂಗೆ ಬಿಕ್ಕಾದ್ರೆ ಒಂದು ಕವನ ಸರಿಗಟ್ಟ ಹಾಕೋದು ಒಂದು ದಿನ ಬೇಕೆ. ಹಂಗೆ ಬಿಕ್ಕ ಕೆಲವುದಾಗ ರಪ್ಪ ಆಯ್ತು, ಒಂದು ನಿಮಿಷದ ಅರ್ಥಗಳು ಉಂಟು. ಬಿಕ್ಕ ಕೆಲವು ಕವನಗಳು ಚೂರು ನಮಗೆ ಜಾಸ್ತಿ ಮನಸ್ಸಿಗೆ ಹುಟ್ಟು ಲಾಯ್ಕ್ ಇತ್ತು ಅಂತ ಹೇಳಿದ್ರು ರಪ್ಪ ಆಗನೇ ಕಳ್ಗಿಲ್ಲ ಆಗುತ್ತೆ ಕೆಲವು ಬರೆದಿ. ಬೇಕೊಂದು ಕೆಲವುದಾಗ ಈ ಟಾಪಿಕ್ ಕೊಡ್ತಾರೆ, ಪ್ರಕಾರಗಳ ಬರೆಯುತ್ತಿ ಮಾತ್ರ ಅದು ಅದಕ್ಕೆ ಟಾಪಿಕ್ ಅವರು ಕೊಡ್ತಾರೆ, ಅದುವೇ ವಿಷಯದ ಬಗ್ಗೆನೆ ಬರೆಯಬೇಕು. ಬೇಕದು ಒಂದು ಸಾಲು ನೀಸೆ ಕವನ ಪದ ಬೇಕು ಅಕ್ಷರ ಬೇಕಂದು ಹಾಗೆ ಬರೋರ್ತು, ಹಾಯ್ಕು ಆಗಲಿ ಟಂಕ್ ಆಗಲಿ ಐನೆಸ್ ಅದಕ್ಕೆ ಪುರ ಒಂದೊಂದು ಪ್ರಕಾರ ಉಂಟು, ಕ್ರಮ ಉಂಟು ಬರೆಯಕ್ಕೆ, ಅದು ಒಟ್ಟಾರೆ ಇಲ್ಲ ಅದು ಅದುವೇ ಹೆಂಗೆ ನಿಯಮ ಉಂಟು ಹಾಗೇನೆ ಬೇಕು.
0: ನೀವು ಈಗ ಸಾಹಿತ್ಯ ಕವನ ಲೇಖನ ನಿರೂಪಣೆ ಇದರ ನಿಮ್ಮೊಂದು ಹವ್ಯಾಸ ಆಗಿ ನೀವು ಮಾಡಿ ಬಂದಿದ್ರೆ, ಅದರ ಜೊತೆ ನೀವೊಂದು ವೃತ್ತಿ ನಿಲ್ತದನ್ನು ಮಾಡಿರಿ?
1: ಖಂಡಿತವಾಗಿ ಕೆಲಸ ನಿಲ್ತಾಗ ಪ್ರತಿಯೊಬ್ಬ ಒಂದು ಹೊಟ್ಟೆ ಬಾಡಿಗೆ ಮಾಡ್ತಂತ, ಹೊಟ್ಟೆ ಬಾಡಿಗೆ ಮಾಡ್ತಾ ಕೆಲಸ ಎದುಲಾವುತ್ತು, ಅದಕ್ಕೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ. ಈಗಿನ ಜನರೇಷನ್ ಕೆಲವುದರಿಗೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ ಹಾಕು, ನನ್ನ ಉದ್ದೇಶ ಅದಲ್ಲ. ಒಟ್ಟಾಸಿ ದಿನಂಗೆ ಒಂದು 700-800 ರೂಪಾಯಿ ಕೆಲಸ ಮಾಡ್ತಾರೆ, ಅದೇನು ದಿನ ಹೋಗು ಬೇಕ ಮನಸ್ಸಿಗೆ ನೆಮ್ಮದಿ ಬೇಕು. ದುಡ್ಡು ಒಂದು ಜೀವನ ನಡೆಸಕ್ಕೆ ಮಾತ್ರ ಬೇಕು ಅಲ್ಲ ಹೊರತು, ದುಡ್ಡೇ ಜೀವನ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅಂದರೆ ಈಗ ನಾವು ಕೆಲಸ ಮಾಡ್ತಾ ಅಡಕೆ ಸೇಪಿಸ್ತೇವೆ, ಅಡಕೆ ಸೇಪಿಸ್ತೇವೆ ನಾವು 8 ಗಂಟೆ ಹೊತ್ತಾರೆ ಹೊತ್ತೋ ಬೇಕ ಅದೇನೆ ನಮಗೆ ಬೇಕಾದ ಟೈಮ್ ಸಿಕ್ಕುತ್ತು, ಬೇಕ ಮಧ್ಯಾಹ್ನ ಟೈಮ್ ಇರ್ತು, ಬೇಕ ಬೈಕ್ ಒಂದು 4 ರೀತಿ ಬತ್ತು ಮನೆ 4 ಬಂದ ದಿನ ಕೆಲವೊಮ್ಮೆ 1,000 ರೂಪಾಯಿ ಆಗುತ್ತೆ, ಕೆಲವೊಮ್ಮೆ 900 ರೂಪಾಯಿ ಆಗುತ್ತೆ, 800 ರೂಪಾಯಿ ಆಗುತ್ತು. ಹಂಗೆ ಬಿಕ್ಕ ಈಗ ರಜೆ ಮಕ್ಕಳು ಉಳ್ಳರು, ಒಂದು 5-6 ಜನ ಮಕ್ಕಳು ಉಳ್ಳರು, ಬಿಕ್ಕ ಜೀವನ ಹೋಗ್ತು ತೊಂದರೆ ಇಲ್ಲ. ಬಿಕ್ಕ ಅದು ಇದೊಂದು ಐತಿ, ಬಿಕ್ಕ ಬಂದಿಯ ಏನಕ್ಕ ರಿಕ್ಷಾ ಉಂಟು, ರಿಕ್ಷಾ ಇತ್ತಡೆ ಬಾಡಿಗೆ ಇತ್ತಡೆ ಹೋಗ್ತೆ, ಒಂದು 200 ರೂಪಾಯಿ ಪುರ ಒಮ್ಮೆ ಆಗುತ್ತು. ಬಿಕ್ಕೊಮ್ಮೆ ರಜೆ ಇದ್ದ ದಿನ ಮನೆ ಇದ್ದರೆ ಬಾಡಿಗೆ ಇತ್ತಡೆ ಹೋಗ್ತೆ, ಹಂಗೆ ಅಡ್ಜಸ್ಟ್ ಆಗುತ್ತೆ ತೊಂದರೆ ಇಲ್ಲ. ಅಂದ್ರೆ ಮನಸ್ಸಿಗೆ ನೆಮ್ಮದಿ ತಡೆ ಆತ ಆಸೆ.
0: ನಿಮ್ಮ ಕೆಲಸ ಅಂದ್ರೆ ನಿಮ್ಮ ಮನಸ್ಸಿನ ನೆಮ್ಮದಿ
1: ಮಾಡ್ತಂತ ಕೆಲಸ ನೀ ಅಡಕೆ ಸಿಗ್ತೇ ಅಂದ್ರೆ ನಂಗೆ ಏನು ಬೇಜಾರಿಲ್ಲ, ಅದೇನು ನಂಗೆ ಖುಷಿ ನಾವು ಕೆಲಸ ಮಾಡ್ತೇನೆ ಅಂತೇಳಿ ಯಾರಾಗಲೂ ಅದೇನಿ ಇನ್ನು ಅದುವೇ ಈಸೆ ಹೊತ್ತಿಗೆ ಬಾ ಈಸೆ ಹೊತ್ತಿಗೆ ಹೋಗು ಯಾರಲ್ಲೂ ಹೇಳ್ತಲ್ಲ, ನೀನು ಆಸೆ ಮಾಡು ಈಸೆ ಮಾಡು
0: ಅಂದ್ರೆ. ಈಗ ಈ ಕುಂಬಾರ ಸಮುದಾಯ ಒಂದು ಮಡಕೆ ಮಾಡ್ತಾ ಒಂದು ಹಿಂದಿನಿಂದ ಬಂದ ಒಂದು ವೃತ್ತಿ, ಈಗ ಈ ಕುಂಬಾರ ಸಮುದಾಯಲ್ಲಿ ಮಡಕೆ ಮಾಡ್ತಾ ವೃತ್ತಿ ಬಾರಿ ಅಳಿವಿನಂಚಿನ ಉಂಟು. ಈಗಿನ ಯುವ ಸಮುದಾಯ ಅದಕ್ಕೆ ಮುಂದೆ ಬಂದ ಇಲ್ಲ, ಈಗ ಈ ಯುವ ಸಮುದಾಯ ಅದಕ್ಕೆ ಮುಂದೆ ಬರಕಂದ್ರೆ ನೀವು ಅವ್ರಿಗೆ ಯಾವ ರೀತಿ ಏನ್ ಹೇಳ್ತೀರಿ ಅಂತ ಹೇಳಿ ಒಂದು ಹೇಳ.
1: ಮಡಕೆ ಮಾಡಿದ ಬಗ್ಗೆ ಉಳಿಸತ್ತ ಬಗ್ಗೆ ಹೇಳ್ತಾರೆ ನಮ್ಮ ನೋಡತಾಳೆ ಗೊತ್ತಾಗುತ್ತೆ ಅಂದ್ರೆ ನಾವೇ ಕಲ್ತಲ್ಲ, ನಿಜವಾಗಿ ನಾವು ಕಲ್ತೋಗಿತ್ತದರ, ನಾವು ಅದರ ಕಲ್ತಲ್ಲ, ನಾವಂಗೆ ಆಗ ಕಲ್ಸತ್ತರ್ಲಿದ್ದಲ್ಲ. ಹಂಗಾಗಿ ನಮ್ಮೂರಿನ ಒಂದು ಹಿರಿಯರು ಬಿಟ್ಟ ತಡೆ ಇಬ್ಬರು ಮಾಡ್ತಾರೆ ಅಸಿ ಈಗನ ಹುಡುಗರಿನಿ ಒಬ್ಬರು ಲಿಂಗಪ್ಪಣ್ಣಂದು ಅವರು ಡಿಸೈನ್ ದ ಮಾಸ್ಟರ್ ಡಿಸೈನ್ ದ ಮಾಡ್ತಾರೆ ಬಿಕ್ಕ ಜಗದೀಶನವರು ಅವ ಸಾರನೆ ಕಲಿಸುವತ್ತ ಬಿಕ್ಕ ಬೈಗಿಪುರ ಬಂದು ಮಾಡ್ತಾ ಬಿಕ್ಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಅವ ಚೆನ್ನ ನನ್ನ ಹೆಜ್ಜಿದನು ಅಂತೆಲ್ಲ ಈಗ ಮಾಡುಲ್ಲ ಬಿಕ್ಕಪುರ ಪ್ರಾಯದರು ಮಾತ್ರ
0: ಮಾಡ್ತಾರೆ ಉಳ್ಳರು ಇಬ್ಬರು
1: ಅದೇ ನಿಜವಾಗಿ ಹುಡುಗರು ಅದರ ಪುರ ಕಲ್ತೋಕು ಮಾಡೋಕು ಅಂತ ಹೇಳ್ತಾರೆ ನಮ್ಮ ಪರಂಪರೆ ಉಳಿಸೋಕು ಒಂಥರ ಕುಮಾರ ಸಮುದಾಯದ ಮಡಕೆದ ಉಳಿಯೋಕು
0: ವೃತ್ತಿ ಉಳಿಯೋಕು
1: ಹೌದು ವೃತ್ತಿ ಉಳಿಯೋಕು ಅಂತ

0: ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಬೇರೆ ಬೇರೆ ಭಾಷೆಯಲ್ಲಿ ಕವನ ಎಲ್ಲ ಬರೆದಿರಿ, ಕನ್ನಡ ಮತ್ತೆ ತುಳು ಮತ್ತೆ ನಮ್ಮ ಭಾಷೆಯಲ್ಲಿ, ನಮ್ಮ ಭಾಷೆ ಅಂದ್ರೆ ಕುಂಬಾರ ಭಾಷೆಯಲ್ಲಿ, ಬ್ಯಾರಿ ಭಾಷೆ, ಹಿಂಗೇನೆ ಬೇರೆ ಬೇರೆ ಭಾಷೆಯಲ್ಲಿ ನೀವು ಕವನ ಬರೆದಿರಿ. ಈಗ ನಾವಿಂದು ಕನ್ನಡ ಭಾಷೆದೊಂದು ಕವನ ಹೇಳ್ತಂದ್ರೆ ಯಾವ್ದೊಂದು ಕವನ ನಿಮ್ಮೊಂದು ಇಷ್ಟವಾದ ಕವನ ಯಾವ್ದು ಹೇಳ್ತೀರಿ?
1: ಕನ್ನಡ ಭಾಷೆದ ಕವನ ನಾನು ಒಂದು ಓದುತ್ತೆ ಜಾಸ್ತಿ ಅಂತ. ಫಸ್ಟ್ ಗೆ ಕನ್ನಡನೇ ಬರೀಕೊಂಡಿದ್ದೆ. ಬಿಕ್ಕ ತುಳು ಎಲ್ಲ ಬರೆ, ಎಡೆ ಅಮ್ಮನ ಬಗ್ಗೆ ಒಂದು ಒಂದು ಕವನ ಬರೆ. ಹೇಗೆ ಮರೆ, ಒಂಬತ್ತು ತಿಂಗಳು ಹೊತ್ತವಳನ್ನ, ಹತ್ತು ಊರನ್ನ ಸುತ್ತಿಸಿದವಳನ್ನ, ಸುತ್ತಿ ಹೊತ್ತು ತಿರುಗಿದವಳನ್ನ ನಾನು ಹೇಗೆ ಮರೆಯಲಿ. ಕೆನ್ನೆಗೆ ಮುತ್ತು ಕೊಟ್ಟವಳನ್ನ, ಬಾಯಿಗೆ ತುತ್ತು ಇಟ್ಟವಳನ್ನ, ಅವಳ ಕನಸ ಸುಟ್ಟವಳನ್ನ ನಾನು ಹೇಗೆ ಮರೆಯಲಿ. ಹೊಟ್ಟೆ ಪಾಡಿಗೆ ಬೆಂದವಳನ್ನ, ನೋವುಗಳಲ್ಲಿ ನೊಂದವಳನ್ನ, ಕಷ್ಟದಲ್ಲಿಯೇ ಬಂದವಳನ್ನ ನಾನು ಹೇಗೆ ಮರೆಯಲಿ. ವಿದ್ಯೆ ಕಲಿಸಿದ ಗುರುವಾದವಳನ್ನ, ಬುದ್ಧಿ ತಿಳಿಸಿದ ದೇವರಾದವಳನ್ನ, ನನಗೆ ಜಗವ ತೋರಿಸಿದವಳನ್ನ ನಾನು ಹೇಗೆ ಮರೆಯಲಿ. ಇದು ಕನ್ನಡ ಒಂದು ಅಮ್ಮನ ಬಗ್ಗೆ ಬರೆಯಂತ.
0: ಈ ಕರಾವಳಿ ಭಾಗ ನಡೆ ಅಲ್ಲಿ ಒಂದು ಭಜನೆಯ ಒಂದು ವಿಶೇಷವಾದ ಮಹತ್ವ ಉಂಟು. ಭಜನೆ ಕ್ಷೇತ್ರದಲ್ಲಿ ಎಲ್ಲ ಹೆಚ್ಚಿನವರೆಲ್ಲ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತದೆಂದು ನಾವು ನೋಡಿದ. ನೀವುನ ಒಂದು ಬೇತೆ ಬೇತೆ ಕಡೆ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತೇನೆ ನಿಲ್ತದೆಂದು ನಾನು ನೋಡಿದೆ. ಕೂತು ಭಜನೆ ಮಾಡ್ತದೆ, ಕುಣಿತ ಭಜನೆ, ಹಿಂಗೆ ಬೇತೆ ಬೇತೆ ಇದರಲ್ಲಿ ನೀವು ಭಜನೆ ಎಲ್ಲ ಮಾಡಿರಿ. ಈ ಭಜನೆಯಲ್ಲಿ ನಿಮಗೆ ಯಾವ ರೀತಿ ಖುಷಿ ಉಂಟು ನಿಲ್ತದೆಂದು ಹೇಳಲ್ಲ?
1: ಅದು ಹುಟ್ಟು ನಿಂತಾನೆ ಒಂದು ಸಾಧಾರಣ ಒಂದು ನಾವೊಂದು 15 ವರ್ಷದಿಂದ ಬಿಕ್ಕ, ಈಗ ನಂಗೆ ಒಂದು 30 ವರ್ಷ ಆಯ್ತು. 15 ವರ್ಷ ನೀ ಭಜನೆ, ಆ ಭಜನೆಯಿಂದಾಗಿ ನಾನು ಈ ಮೇಲೆ ಬಂದಿದೆ ಅಂದ್ರೆ ಇಷ್ಟಪಡ್ತೇನೆ. ಜೈಶ್ರೀರಾಮ ಗೆಳೆಯರ ಬಳಗ ಸಂಘಟನೆ ಇಲ್ಲ ಅಂತ ಹೇಳ್ತಾರೆ, ನಾನು ಇಲ್ಲಿ ಇರಕ್ಕೆಲ್ಲ ಸಾಧ್ಯನಿದ್ದಲ್ಲ. ಅದರಿಂದಾಗಿ ನಾನು ಭಜನೆಯಿಂದ ಮುಖ್ಯವಾಗಿ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಂತ ಹೇಳ್ತೆ. ಅಂತೇಳಿ ಭಜನೆ ನಾವು ಎಲ್ಲಿ ಹೊತ್ತಲ್ಲ ಭಜನೆ ಬಿಡ್ತಲ್ಲ, ಕುಣಿತ ಭಜನೆ ಮುಂದೆ ಬರೋ ಹೊತ್ತದ. ಈಗ ಭಜನೆ ಕುಣಿತ ಭಜನೆ ಹೊತ್ತ ಕಮ್ಮಿ ಎಲ್ಲ ಹುಡುಗರ್ಲ ಇಲ್ಲ ಬಿಕ್ಕ ಎಲ್ಲ ಕೆಲಸ ಅದು ಇದು. ಈಗ ಕುಳಿತಿ ಭಜನೆ ಇದ್ರೆ ನಾವು ಎಲ್ಲಿ ಯಾರು ಬರ ಕೇಳತ್ತಲ್ಲ ಬತ್ತಲ್ಲ ಅಂತ ಹೇಳ್ತಾರೆ. ಕುಳಿತಿ ಭಜನೆ ನಾವು ಹೋಗ್ತೇನೆ.
0: ನೀವೊಂದು ಇಷ್ಟೊಂದು ಸಾಧನೆ ಮಾಡಕೊಂಡೆ ಅಲ್ಲಿ ಮನೆದರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ನೀವು ಈ ಸಾಹಿತ್ಯ ಬರುತ್ತೆ ಅಥವಾ ನೀವು ಇಂಥದೆಲ್ಲ ಕೆಲಸ ಮಾಡಿರ್ತಿ, ನಿಮ್ಮ ಮನೆದರ್ ನಿಮ್ಮ ಯಾವ ರೀತಿ ನಿಮ್ಮ ಬೆನ್ನೆಲು ಬಾಗಿ ಉಳ್ಳವರು ನಿಲ್ತದೆ ಅಂತ ಹೇಳಲ್ಲ?
1: ಅದೇ ಕವನ ಬರೆತ ಬಗ್ಗೆ ಅಂತಂದ್ರೆ ಅಪ್ಪಂಗೆ ಅಮ್ಮಂಗೆ ಬಗ್ಗೆ ಅದರ ಬಗ್ಗೆ ಎಲ್ಲ ಆಸೆ ಗೊತ್ತಿಲ್ಲ ಅಂತಂದ್ರೆ ಅವರು ಎಜುಕೇಶನ್ ಆಗಲ್ಲ. ಅಮ್ಮಂಗೆ ಅಪ್ಪಂಗೆ ಅದ್ರಲ್ಲಿ ಸ್ವಲ್ಪ ಓದುತ್ತಾರೆ, ಅವ್ರಿಗೆ ಗೊತ್ತುಂಟು. ಬಿಕ್ಕ ಅಣ್ಣ ಸಪೋರ್ಟ್ ಮಾಡ್ತಾರೆ ಜಾಸ್ತಿ, ಅವಂಗೆಲ್ಲ ಗೊತ್ತುಂಟು. ಸಾಧಾರಣ ಬಿಕ್ಕ ಅಕ್ಕ ದೂರ ಕಾರ್ಯಕ್ರಮ ಹೊತ್ತಿ ಬರ್ತಾವ ಸುಮಾರು ದಿಕ್ಕಿ, ಈ ಕೊಡಗುಂಗೆ ಅಲ್ಲಿ ಬರತ್ತಿ ಅವನ ಬತ್ತದ ಒಟ್ಟಿಗೆ ಹಂಗೆ ದೂರದ ಕಾರ್ಯಕ್ರಮ ಇತ್ತಡೆ ಬತ್ತ ಬಿಕ್ಕ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾನೆ. ಅಂತಡೆ ಕವನಗಳ ಶೇರ್ ಮಾಡ್ತ ದೂರ ದೂರ ಅವಂಡೆ ಜಾಸ್ತಿ ಕಾಂಟ್ಯಾಕ್ಟ್ ನನ್ನದು ಜಾಸ್ತಿ ದೂರ ದೂರ ಕಾಂಟ್ಯಾಕ್ಟ್ ಆದ್ರೆ ಶೇರ್ ಮಾಡ್ತ ಹಂಗೆ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾನೆ ಮನೆಯಲ್ಲಿ ತೊಂದರೆ.
0: ಎಸ್, ಈಗ ನೀವಿರ್ತೊಂದು ಪ್ರದೇಶ ಅದು ಗ್ರಾಮೀಣ ಪ್ರದೇಶ ಅಂತ ಹೇಳಿ, ಈ ಗ್ರಾಮೀಣ ಪ್ರದೇಶದಲ್ಲಿ ಇದ್ದನದು ನೀವೀಗ ನಿಮ್ಮ ಸಾಹಿತ್ಯ ಬರವಣಿಗೆ ಇದರ ಮೂಲಕ ಅದರ ಜನಗಳಿಗೆ ಮುಟ್ಟಿಸೋಕೊಂದಡೆ ಯಾವ ರೀತಿ ಸಾಮಾಜಿಕ ಜಾಲತಾಣ ಯಾವ ರೀತಿ ನೀವು ಯೂಸ್ ಮಾಡಿರಿ, ಅಲ್ಲದೆ ನೀವು ನಿಮ್ಮ ಈ ಸಾಹಿತ್ಯ ಕ್ಷೇತ್ರನ ಜನರಿ ಯಾವ ರೀತಿ ಮುಟ್ಟಿಸಲು ನಿಲ್ತದೆ ಹೇಳಲ್ಲ?
1: ಮೊದಲು ಈಗ ಫಸ್ಟ್ ಪೂರ ನಮಗೆ ನೆಟ್ವರ್ಕ್ ಇದ್ದಲ್ಲ, ಟವರ್ ಇದ್ದಲ್ಲ ನಮ್ಮೂರ್ನಿ. ನಾವು ಅಲ್ಲಿ ಕುಂಬಾರಿಕ ಘಟ್ಟಕ್ಕೆ ಮಡಕೆ ಮಾಡ್ತ ಪ್ಲೇಸ್, ಅಲ್ಲಿಗೆ ಹೋಗ್ತದೆ ಮೊಬೈಲ್ ಹೊತ್ತಕ್ಕೆ ಅಲ್ಲಿಂದ ಅಲ್ಲಿ ಹೋಗಿ ಕಳಿ ಅದರ ಶೇರ್ ಮಾಡ್ತಾ ಅಲ್ಲಿಂದ ಬಿಕ್ಕ. ಆಗ ಪೂರ ನಾನು ಆಸಿದ್ದಲ್ಲ, ಈಗ ಸುಮಾರು ವರ್ಷದಿಂದ ಬಿಕ್ಕ ಒಂದು ವರ್ಷ 2 ವರ್ಷದಿಂದ ಬಿಕ್ಕ ಟವರ್ ಎಲ್ಲ ಆಯ್ತು ತೊಂದರೆ ಇಲ್ಲ. ಬಿಕ್ಕ ಈ ವಾಟ್ಸಪ್ನೇ ಜಾಸ್ತಿ ಕವನಗಳ ಶೇರ್ ಏನಂತ ವಾಟ್ಸಪ್ನೇ. ಫಸ್ಟ್ಗೆ ಒಂದು ನನ್ನ ಫ್ರೆಂಡ್ ಒಬ್ಬರು ತುಳು ಬರವು ತುಳು ಕಬಿತ್ತೆ ಹೇಳಿ ಗ್ರೂಪ್ಗೆ ನನ್ನ ಇದು ಮಾಡಿದ್ರು. ಹಂಗೆ ಒಂದೊಂದೇ ಗ್ರೂಪ್ ಗ್ರೂಪ್ ಆಗಿದೆ, ಸಾಧಾರಣ ಒಂದು 70 ಗ್ರೂಪ್ ಮುಟ್ಟುಂಟು. ಈಗ ಎಲ್ಲ ಗ್ರೂಪ್ಗಳಿಗೆ ಕೆಲವು ಶೇರ್ ಮಾಡ್ತಾ ಬಿಕ್ಕ ಸ್ಟೇಟಸ್ ಆಗ್ತಾ ಬಿಕ್ಕ. ಡೈಲಿ 8 ಗಂಟೆಗೆ ಒಂದು 7 ಬ್ರಾಡ್ಕಾಸ್ಟ್ ಉಂಟು, ಬ್ರಾಡ್ಕಾಸ್ಟಿಂಗ್ ಹಾಕತ್ತ ಎಲ್ಲರಿಗೆ ಕವನ ಹೋಗ್ತು, ಸಾಧಾರಣ ಕಾಂಟ್ಯಾಕ್ಟ್ ಇದ್ದವರಿಗೆ ಬರೋ ಹೋಗ್ತು. ಹಂಗೆ ಇಷ್ಟ ಆಯರ್ ಸ್ಟೇಟಸ್ ಹಾಕ್ತಾರೆ, ಡೈಲಿ ಸ್ಟೇಟಸ್ ಹಾಕ್ತಾರೋ ಒಂದು 10 ಜನ ಡೈಲಿ ಸ್ಟೇಟಸ್ ಹಾಕ್ತಾರೆ, ಅವರು ಶೇರ್ ಮಾಡ್ತಾರೆ.
0: ಎಸ್, ನೀವೀಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಬೇತೆ ಬೇತೆ ಕೊಡಿ ಹೋಗಿ ನಿಡ್ತೀರಿ, ನೀವು ಹೋಗಿ ರೀತಿ ನಿಮ್ಮ ಈ ಬರವಣಿಗೆ ಅಥವಾ ನಿಮ್ಮ ಈ ಸಾಹಿತ್ಯದ ಬಗ್ಗೆ ಯಾರಾಡಿ ಬಂದು ನಿಮ್ಮ ಕವಿಯಾಗಿ ಅಥವಾ ಈ ಬರವಣಿಗೆ ಮೂಲಕ ನಿಮ್ಮ ಯಾರಾಡಿ ಬಂದು ಗುರುತಿಸ್ತಾರ, ಏನಾಡಿ ಬಂದು ನಿಮ್ಮ ಕವನದ ಬಗ್ಗೆ ಏನಾಡಿ ಬಂದು ನಿಮಗೆ ಪ್ರೋತ್ಸಾಹ ಅಲ್ಲಿ ಬಂದು ನಿಮಗೆ ಏನಾಡಿ ಪ್ರೋತ್ಸಾಹ ಕೊಟ್ಟದುಂಟ?
1: ಖಂಡಿತವಾಗಿ, ಈಗ ದೂರದೂರ ಹೋಗಲೇ ಸಾಧಾರಣ ನಾವು ಹೊತ್ತ ಎಲ್ಲರೂ ಕವಿಗಳು ಹಂಗೆ ಬರೆತಾರೆ ಹೊತ್ತ ಹಂಗೆ ನಮ್ಮ ಕಾರ್ಯಕ್ರಮಗಳಿಗೆ ಹಿಂಗೆ ಹೊತ್ತೆಲ್ಲ ಕೆಲವ್ದಾರು ಹಿಂಗೆ ಹೇಳ್ತಾರೆ, ಅವ್ರು ಕವನ ಬರೀತಾರೆ ಅವರೇ ಅವರೇ ಕೆಲವು ಬಂದು ಮಾತಾಡ್ತಾರೆ. ಹಂಗೆ ಮೊನ್ನೆ ಕಾರ್ಯಕ್ರಮ ಜನಪಣ್ಣಿ ಮಕ್ಕಳು ಬಂದು ನೆಲ್ಲಿ ಹೇಳಿದ್ರೆ ಮಕ್ಕಳು ಬಂದು ಹೇಳಿ ನಾವು ನಿಮ್ಮ ಕವನ ಪುರ ಸ್ಟೇಟಸ್ ನೀವು ಓದು ನೀಡ್ತೋ ಹಂಗೆ ಖುಷಿ ಆಗುತ್ತೆ, ಲೈಕ್ ಬರೀತೀರಿ ಆ ಸತಿ ಎಲ್ಲ ನಾವು ಒಂಥರ ಖುಷಿ ಆಗುತ್ತೆ.
0: ಬರೆಯಲ್ಲೊಂದು
1: ಅಭಿಮಾನಿಗಳು ಬಿಕ್ಕ ಬರೆಯಕ್ಕೆ ಒಂದು ಹುಮ್ಮನಸ್ಸು ನೆಕ್ಸ್ಟ್ ಕೂಡ ಲೈಕ್ನ ಬರೆಯುವ ಅಂದ್ರೆ ಓದುತ್ತಾರೆ ಉಳ್ಳರಿಂದ ಆಗುತ್ತೆ
0: ಓದುತ್ತಾರೆ ಉಳ್ಳರೊಂದೇ
1: ನಿಜವಾಗಿ ಓದುತ್ತಾರಿಲ್ಲ ನಾ ಪಕ್ಕಡೆ ಇರ್ತೇವೆ ವಾಟ್ಸಪ್ ನೀವು ಓದುತ್ತಾರೆ ಕೆಲವ್ರು
0: ಹೆಚ್ಚಿನವರೆಲ್ಲ ಓದುತ್ತಾರೆ, ಆದ್ರೆ ಅದಕ್ಕೆ ನಿಮ್ಮ ಕಮೆಂಟ್ ಮಾಡ್ತಾರೆ ಬಾರಿ ಕಮ್ಮಿ
1: ಕಮ್ಮಿ ಕಮ್ಮಿ ಅದು
0: ಮನಸ್ಸಲ್ಲಿ ಅವರಿಗೆ ಗೊತ್ತಿರುತ್ತೆ ಓದುತ್ತಾರೆ. ಈಗ ನಾವು ನಮ್ಮ ಭಾಷೆನ ಇಷ್ಟಪಟ್ಟಲೆ ಕೊನೆ ನಮ್ಮ ನೀವು ನಿಮ್ಮ ಊರಿನ ಒಂದು ಇಷ್ಟಪಡ್ತದೊಂದು ಇರ್ತದೆ. ಈಗ ನಿಮ್ಮ ಊರಿನ ಬಗ್ಗೆ ನೀವೇನು ಹೇಳ್ತೀರಿ?
1: ನಮ್ಮ ಊರಿನ ಬಗ್ಗೆ ಅಂತೇಳಿ, ನಮ್ಮ ಊರಿನ ಎಲ್ಲ ಜನಗಳು ಇಷ್ಟಪಡ್ತಾರೆ
0: ಸಾಮರಸ್ಯ ಮುಳಿಸ
1: ಸಾಮರಸ್ಯ ಅಂತೇಳಿ. ಎಲ್ಲ ನಾವು ಕ್ರಿಕೆಟ್ ಟೀಮ್ ಹಂಗೆ ಅದೆಲ್ಲ ಎಲ್ಲರೂ ಉಳ್ಳ ಹಂಗೆ ಇದೆಲ್ಲ ಸಾಹಿತ್ಯ ಕ್ಷೇತ್ರ ನಮ್ಮ ಊರಿನ ತೊಂದರೆ ಇಲ್ಲ, ಎಲ್ಲರೂ ಒಂದೇ ಲೆಕ್ಕ ಉಳ್ಳ ಬಂದಾರು. ಕ್ರೀಡಾಪಟುಗಳ ಒಂದು ಕಾಶಿ, ಕ್ರೀಡಾ ಕಾಶಿ ಬಂದಾರ ಅಂತ ಕ್ರೀಡಾ ಕಾಶಿ. ಎಲ್ಲ ವಾಲಿಬಾಲ್, ಅಥ್ಲೆಟಿಕ್ಸ್, ಕ್ರಿಕೆಟ್, ವಾಲಿಬಾಲ್ ರಾಷ್ಟ್ರ ಮಟ್ಟ ಸುಮಾರು ಸತಿ ಹೋಯ್ ಅಂತ ಬಂದಾರ ಅಂತೇಳಿ. ಸಾಧಾರಣ ಗುರುತಿಲ್ಲದ ಯಾರಿಲ್ಲ ವಾಲಿಬಾಲ್ ಅಂತ ಬಂದಾರ ಬಂದಾರ ಅಂತ ವಾಲಿಬಾಲ್
0: ಬೆಳ್ತಂಗಡಿ ತಾಲೂಕು ಬಂದಾರ
1: ಬೆಳ್ತಂಗಡಿ ತಾಲೂಕು ಅಂದ್ರೆ ದೂರ ಹೊತ್ತಿನ ಕರ್ನಾಟಕ ಬಹುದು.
0: ನೀವೊಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ, ಅದರಲ್ಲದೆ ಇದು ನಿಮ್ಮ ಸ್ವಂತ ಭಾಷೆ ಕುಂಬಾರ ಭಾಷೆಯಲ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತೆ, ಇದರ ಬಗ್ಗೆ ನಿಮಗೆ ಖುಷಿ ಉಂಟು ಮತ್ತೆ ನೀವು ಇದರ ಬಗ್ಗೆ ಏನು ಹೇಳ್ತೀರಿ?
1: ಹೌದು ಖಂಡಿತವಾಗಿ ಖುಷಿಯಾಗಲುಂಟು. ಎಂತಂದ್ರೆ ನಾ ರೇಡಿಯೋ ಕಾರ್ಯಕ್ರಮ ಭಾಗವಹಿಸಿದೆ ಅಂತೇಳಿ ಇದು ಫಸ್ಟ್ ಸ್ಟುಡಿಯೋ ಹೋಗಿದ್ವಿ. ಒಮ್ಮೆ ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳ್ಕೊಂಡಿದ್ದೆ ಮಂಗಳೂರು ಆಕಾಶವಾಣಿಗೆ, ಅದು ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳಗಿ ಬಿಟ್ಟದ್ದು, ಅದು ಅವರಲ್ಲಿ ಹಾಕುತ್ತಾರೆ ಅಂತೇಳಿ. ಸ್ಟುಡಿಯೋ ಹೋಗಿದ್ದು ಮಾತಾಡ್ತದೆ ಅಂತೇಳಿ ಫಸ್ಟ್ ಟೈಮ್, ಅದ್ರಲ್ಲಿ ನಮ್ಮ ನಮ್ಮ ಭಾಷೆ ಮತ್ತೆ ಕುಂಬಾರ ಭಾಷೆ ಮಾತಾಡ್ತದೆ ಅಂದ್ರೆ ಭಾರಿ ಖುಷಿ ಆಗುಂಟು. ಅದಕ್ಕೆ ನೀವು ಕಳಗಿ ನಾವು ಕರೆಯಕ್ಕೆ ನಿಮಗೆ ಧನ್ಯವಾದಗಳು.
0: ಸುತ್ತಮುತ್ತ ನಾವು ಈ ಸಂದರ್ಶನದಲ್ಲಿ ನಿಮ್ಮ ಸಾಹಿತ್ಯ, ನಿಮ್ಮ ಯಾವ ರೀತಿ ಜನಗಳ ಪ್ರೋತ್ಸಾಹ ಉಂಟು ಇದೆಲ್ಲ ಮಾತಾಡ್ದು. ನೀವೀಗ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಈಗ ಲಾಸ್ಟ್ ಆಗಿ ನೀವೊಂದು ನಮ್ಮ ರೇಡಿಯೋ ನಿನಾದ ಕೇಳುಗರಿ ಒಂದು ಏನಾದ್ರು ಹೇಳ್ತಾ ಏನು ಅಂದ್ರೆ,
1: ನಮ್ಮ ಭಾಷೆ ಫಸ್ಟ್ ಟೈಮ್ ನನ್ನ ಕರೆದಿದ್ದೀರಿ ರೇಡಿಯೋ ನಿನಾದ ನೀಡಿ ಕುಂಬಾರ ಭಾಷೆದ ಬಗ್ಗೆ ಒಂದು ಪರಿಚಯ, ಕುಂಬಾರ ಭಾಷೆ ಬೆಳೆಯೋಕು ನೀಡಿದಿ ಕುಂಬಾರ ಭಾಷೆಯಿಂದ ನನ್ನ ಕರೆದಿರು. ಅದಕ್ಕಾಗಿ ಕುಂಬಾರ ಈ ರೇಡಿಯೋನ ಕೆಬೆಗೊಡೋಕು, ಹಾಗೆ ಕುಂಬಾರ ಭಾಷೆ ಬೆಳೆಯಕ್ಕೆ ಸಹಕಾರ ಮಾಡೋಕು ನೀಡಿ ನಿಮ್ಮ ಎಲ್ಲರೆಲ್ಲ ಕೇಳಿ.
0: ಸುತ್ತಮುತ್ತ ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿ ಬಂದಾರು ಗ್ರಾಮದ ಬಹುಮುಖ ಪ್ರತಿಭೆ ಚಂದ್ರಾಸು ಕುಂಬಾರ, ಇವರು ಹವ್ಯಾಸಿ ಕವನ, ಕತೆ, ಲೇಖನ, ಪದ್ಯಗಳು ಮಾಡ್ತಾ ಒಟ್ಟಾರೆಯಾಗಿ ಇವರೊಂದು ಸಾಹಿತಿಯಾಗಿ ಬೆಳೆದು ಬಂದ ರೀತಿ, ಅವರಿಗೆ ಸಿಕ್ಕದಂತ ಗೌರವ, ಅವರಿಗೆ ಸಿಕ್ಕದಂತ ಪ್ರಶಸ್ತಿ, ಇದರೆಲ್ಲ ಬಗ್ಗೆ ಸುತ್ತಮುತ್ತ ನಾವು ಮಾತಾಡಿದ್ವು. ಅವರ ಬರವಣಿಗೆಗಳೆಲ್ಲ ಇನ್ನಷ್ಟು ಜಾಸ್ತಿ ಪ್ರಸಿದ್ಧಿ ಪಡೆಯಲಿ, ಅವರಿಗೆ ಇನ್ನ ಬರತಂತದ್ದು ಜಾಸ್ತಿ ಜಾಸ್ತಿ ಅವಕಾಶಗಳು ಸಿಕ್ಕಿದ್ದು, ಇನ್ನೆಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿ ಎಲ್ಲ ಸಿಕ್ಕಲಿ ನಾನು ಹಾರೈಸನಲ್ಲೆ. ಈ ಸುತ್ತಮುತ್ತ ನಮ್ಮ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಚಂದ್ರಾಸ ಕುಂಬಾರ ಅವರ ಸಂದರ್ಶನ ಕೇಳಿರಿ. ಇಂದಿನೇ ಇನ್ನೊಂದು ಬೇತೆ ಬೇತೆ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಭೇಟಿಯಾಗುತ್ತೆ. ಅಸದಮುಟ್ಟ ಕೇಳಿರಿ, ಇದು SDM ಕಾಲೇಜದ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ HPV ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, ಶೇಕಡ 68.5% ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ HPV ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ HS ಕೀರ್ತನಾ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ HPV ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ ಶೇಕಡ 51% ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು, ರಾಜ್ಯಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದೆ. ಉಳಿದ ಶೇಕಡ 49% ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು CEO ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ.

0: ಕೊಪ್ಪಳ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ ಜೂನ್ 15 ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024 ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಜೂನ್ 15 ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ಗಂಟೆ ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 ಮೀಟರ್ ಎತ್ತರದ ಜಲಾಶಯದಲ್ಲಿ 123.08 TMC ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 TMC ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ.
4: ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿದೆ. ಇವತ್ತು ಈ ಡ್ಯಾಂನಲ್ಲಿ ನೀರಿನ ಸಂಗ್ರಹಣ 27.063 TMC ಇದೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣಕ್ಕೆ 21.99% ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸುಮಾರು 3 TMC ಅಷ್ಟು ಜಾಸ್ತಿ ನೀರಿದೆ. ನೀರಾವರಿ ಸಲಹಾ ಸಮಿತಿ ಇದೆ, ಈ ಸಮಿತಿಯಲ್ಲಿ ಚರ್ಚೆ ಮಾಡಿ ಕುಡಿಯುವ ನೀರು ಮತ್ತು ಇತರೆ ಬೇಡಿಕೆಗಳನ್ನು ಪೂರೈಸಲು ಒಟ್ಟು 45.79 TMC ಅಷ್ಟು ನೀರನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಅದರಂತೆ ಅಣೆಕಟ್ಟಿನಿಂದ ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ನೀರಿಗೆ ಈ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
0: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ್ರ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ್ರ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು DUDC ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಶ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ

0: ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೆಳಗರೇ ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ. ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ಕೇಳುಗರೇ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ. ಮುಲಾಜೇ ಇಲ್ಲ.

ಬದುಕಿದಾಗ ಮಮತಾಜು ಗೊತ್ತಿರ್ಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ ಮೇಲೆ ಶಾಜಾನ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನ್ ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

Cadbury's. Cadbury's.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನ

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್

ಸತ್ಯಕ್ಕೆ ಇರುವ ಮಿಥ್ಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಕ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ರಸ್ತೆ ತುಂಬೆಲ್ಲ.
1: ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇನಿತ ತುಳು ಕಾರ್ಯಕ್ರಮಗೂ ನಿಲಿಗ ಮಾತ ಮುಖದಿಂಜಿಸಲ್ಮೆ. ಇನಿತ ಈ ಕಾರ್ಯಕ್ರಮಡು ಕೆಳಿಂಜ ಭಾರತ ನುಡಿಸುಗಿಪು. ಈ ಕಾರ್ಯಕ್ರಮದ ಸುರುತೆ ಗೆನಕಿನಗ ನುಡಿ ಪನ್ಪುನಾರು ಭಾಸ್ಕರ್ ರೈ ಕುಕ್ಕುವಳ್ಳಿ, ಸುಗಿಪು ಪನ್ಪುನಾರು ತೋನ್ಸೆ ಪುಷ್ಕಲ್ ಕುಮಾರ್, ಪಕ್ಕವಾದಿಡು ಮನೋಹರ್.

0: ಪಗಡೆದ ಗೊಬ್ಬುಡು ಸೋತಿನಂಚಿನ ಪಾಂಡವೇರು ಅರಣ್ಯವಾಸಗೂ ಪೋತೇರು ಕಾಮ್ಯಾಕವನುಡಿತ್ತು ನಕಲು ದ್ವೈತವನಗೂ ಬೈದೇರು. ಆ ಸಂದರ್ಭಡು ವ್ಯಾಸ ಮಹರ್ಷಿಲು ಬರ್ಪೇರಿಗೆ ಇಡೀ ಪಾಂಡವರ ಕೌರವರ ಉದಿಪು ಕಾರಣೀಭೂತರಾಯಿನಾರು ವೇದವ್ಯಾಸ ಮಹರ್ಷಿಲು. ಒಂಜ ಅರ್ಥೋಡು ಕುರುಕುಲನು ಬೆಳಗಾಯರವೇ ಆರ್ನವೇ ಕಾರಣ. ಅಪಕಪಕ ಮಲೆತ್ತ ಮಟ್ಟೆಲಿಗೆ ಬತ್ತದು ಪಾಂಡವರಿಗೆ ಎಡ್ಡೆ ಧೈರ್ಯನು ದಿಂಜಾವನ್ನು ಇತ್ತಿನಾರು ಆರು ಆರು ಬತ್ತದ ಪಂಡ್ಯರಿಗೆ ಅಲ್ಪ ಹಸ್ತಿನಾವತಿಡು ಎಂಚಾನ್ಲ ಪಾಂಡವರೇನು ಮುಗಿಪೋಡು ಪಂಡದೆ ಪೇಚಾಡೊಂದುಲ್ಲೆ ಕೌರವೇ ನಿಖಲು ತುಂಡ ಸತ್ಸಂಗೊಡೆ ಉಲ್ಲರು ದುಂಬುಗು ಮಲ್ತಿನಂಚಿನ ಪ್ರತಿಜ್ಞನ ಈಡೇರಿಸವಡು ಆ ಮೂಲಕವಾದ ಕೌರವರಿಗೆ ಸರಿ ಆಯ್ನ ಪಾಠ ಕಲ್ಪವಡು ನಾಂಡ ಈತೆ ಯಾವುದಿದಾನೆ ಅಲ್ಲ ಸಂಪಾದನೆ ನಿಖಲು ಮಲ್ಪೋಡು ಐಕೆ ಬೋಡದು ರುದ್ರ ಮಂತ್ರೋಣಿ ಯಾನು ಪಂಡದ ಕೊರಪೆ ಪರಮೇಶ್ವರನ ಸುಗಿಪು ಆ ಮಂತ್ರನು ಅರ್ಜುನಗ ಪನ್ಲ ಆಯಪೋತು ವಿಶ್ವೇಶ್ವರ ಸಾಕ್ಷಾತ್ಕಾರ ಬಲ್ದು ಬರೋಡು ಒಂದು ಪಂಡದಾರು ಬೇರಿ ಪಾಡ್ದು ಪೋಯರು. ಧರ್ಮರಾಯೇ ಕೈ ತಡೆಗೆ ತನ್ನ ಮೆಗ್ಗ್ಯನ ಅರ್ಜುನನಲ್ಲಿ ಎತ್ತದ ಪನ್ಪೆ ವ್ಯಾಸ ಮಹರ್ಷಿನ ನಿರ್ಪ ಉಂದು ಪರಮೇಶ್ವರನ ಸಾಕ್ಷಾತ್ಕಾರ ಮಲ್ತದು ಆಯಡ್ದು ಪಗರಿತ ಭಾಗ್ಯನು ಈ ಪಡೆಯೋಡಿಗೆ ಐಕ್ಯ ಬೋಳೆತ್ತಿನ ಜನ ಮಂತ್ರನು ಪನ್ತೀರು ನಿಟ್ಟು ನಿಕ್ಕೈನ ಕೆಬಿತ್ ಪನ್ಪೆ ಮುಂದೇನು ಜಪಿತದು ಆ ರುದ್ರದೇವರನ್ನು ಒಲಿಸೊಂದು ಬಲ ಮಗ ಅಂದ್ಕೊಂಡದು ಕಡಪುಡ್ದು ಕೊರ್ಪೆ. ಅರ್ಜುನೇ ಧರ್ಮರಾಯಗೆ ನಮಸ್ಕಾರ ಮಲ್ಪುವೆ, ಭೀಮಸೇನನ ಕಾರುಪತ್ತೋನುವೆ, ನಕುಲ ಸಾವಿರದೇವರನ್ನು ಆರಾಧಪತ್ತೋನುವೆ, ಐಡ್ದು ಬುಕ್ಕ ದ್ರೌಪದಿ ನಾಡಿಗೆ ಬರ್ಪೆ.
1: ದ್ರೌಪದಿಡ ಪನ್ನಗನೆ

ಅರ್ಜುನೇ ದ್ವೈತವನ್ನು ಬಿಡುತ್ತೆ, ನಾಡೊಂದು ನಾಡೊಂದು ಇಂದ್ರಕೀಲಕ ಓಲುಣ್ಣೊಂದು ತೂವೊಂದು ಬಡಕಾಯಿ ಮೇಯ್ದಂಚಿ ಬತ್ತೆ ಬಂದಾಗ ಸಿಮಗಾಲಿ ಬೀಜೊಂದಿತ್ತನಿಗೆ ಚಳಿ ಚಳಿ ಆವೊಂದಿತ್ತಡು ಮಲಯ ಪರ್ವತದ ಒಂದು ತಪ್ಪಲು ಪ್ರದೇಶವು ಅಂಚಾದಲ್ಪದ ವಾತಾವರಣ ಹೊರೋರ ಚಳಿ ಪಗೆಲುಗೆಡ್ಡೆ ದೊಂಬುದ ಏರಿ ಇಂಚ ವೈಪರೀತ್ಯೋಡೆ ಇತ್ತನಂಚಿನ ಒಂಜಿ ಪ್ರದೇಶದ ತೂನಗ ಆಕಾಶವಾಣಿ ಆಯಪುಣಿಗೆ ಉಂದ್ವೇ ನಿಕ್ ಸರಿಯಾಯಿನ ಜಾಗೆ ಇಂದ್ರಕೀಲಕ ಪರ್ವತ ಮೂಲೆ ಮುಲ್ಪನೆ ಈ ಉಪ್ಪೋಲಿಯಿಂದ ಪನಪಿನಂಚಿನ ಒಂಜಿ ಅಂಬರವಾಣಿ ಆನಗ ಅರ್ಜುನೆ ಅಲ್ಪ ಹೋದು ಸರಿಯಾಯಿನ ಜಾಗೆ ಊಲು ಒಂದು ನಾಡದು ತಪಸ್ಸಿಗೂ ಕೊಲ್ಲುವೆ.

ಸರಿ ಆಯ್ನ ಜಾಗೆ ತಿಕ್ಕಂಡು ಅರ್ಜುನಗ ಇಂದ್ರ ಕೀಲಕ ಪರ್ವತದ ಮಿತ್ತು ಒಂಜ ಅತ್ತೋಸ್ದ ಮರತ ಮುದೆರಡು ಆಯೇ ಪೋದು ತಪಸ್ಸಿಗೆ ಕುಲ್ಲುವೆಗೆ ಆಯೇ ಕ್ಷತ್ರಿಯ ಕ್ಷತ್ರಿಯ ಆಯನ ಏಸ ಇಂಚ ಉಪ್ಪುಣದು ಪಂಡ ಬಿರುಪಗರಿ ಬುಡಿಯರನೆ ಸಾಧ್ಯ ಇಜ್ಜಿ ಕಣ್ಣು ಮುಚ್ಚಿದೆ ಬಿಮ್ಮಡು ವ್ಯಾಸ ಮಹರ್ಷಿಯಲ್ಲಿ ಉಪದೇಶ ಮಾಡ್ತೀನಂಚಿನ ಆ ಒಂಜಿ ರುದ್ರ ಮಂತ್ರನು ಪನೊಂದುಲ್ಲೆ ಅಂಡ್ ಆಯನ ಉರು ಇಂಚ ಇತ್ತನಂದು ಪಂಡ ಬಿರುಪಗರಿ ರಡ್ಡಲ ಇತ್ತು ಸೊಂಟೊಡೊಂಜಿ ಕತ್ತಿನ್ಲ ಕೂತೊಂದೆ ಅಂಚಿ ಸನ್ಯಾಸಿಲಾತು ಇಂಚಿ ಕ್ಷತ್ರಿಯಲತ್ತು ಈ ರೂಪಡು ಒಂಟಿ ಕಾರಡು ಉಂತದು ತಪಸ್ಸಿಗೆ ಸುರುಮಲ್ತೆಗೆ ಆತ ಪೊರ್ತಗೂ ಮೇನ ಪರೀಕ್ಷೆ ಮಲ್ಕೊಡು ಪಂಡದು ಒರಿ ಬರ್ಪೇ ಏರಾಯೇ.

ಅಂಚಿನ ಬಿರಮಣೆ ನಾಲೀಸು ಮಲ್ಪುನಗ ಆಯ್ನ ಕೇಂಡಿನಂಚಿನ ಆ ಪಾರ್ತೆ ಮೆಲಾನೆ ಕಲ್ನ ಬಿಡುದು ಆಯನೊರ ಮಿತ್ರದ ತೀರ್ಥ ಮುಟ್ಟ ತೂಯೆಗೆ ತೂದು ಅಂದೇ ಬಿರಣರೇ ಈರಿ ಎಂಚಿನ ಬೋಡನ್ಲ ಪನ್ಲಿ ಲೋಕನು ಮೆಚ್ಚಿ ಸೇರಬೋಡದು ಯಾನ ತಪಸ್ಸು ಮಲ್ಪಿನಿ ಅತ್ತು ಎನ್ನ ಮನಸ್ಸು ದೃಢವಾದ ಆ ಶಿವನ ಮೂರ್ತಿ ಉಂಡು ಶಿವನ ಸುಗಿಪ್ಪುನು ಭಾರಿ ಪ್ರಾಮಾಣಿಕವಾದ ಯಾನ ಮಲ್ತೊಂದುಲ್ಲೆ ನಿಖಿಲಿಂಚಲ ಗ್ರೇಪುಲಿ ಅಂಚ ಪಂಡದು ಯಾನ ಆ ಶಿವದೇವರನ್ನ ಸುಗಿಪ್ಪುನು ಮಲ್ಪಂಚಿನ ಪುರ್ತುಡು ಭಕ್ತಿ ಒಂಜೇ ಮುಖ್ಯ ಪಿದೈದ ಊರು ಇಂಚನೆ ಉಪ್ಪಡು ಆ ಶಿವದೇವರ್ಲ ತುಯ್ಯರ ಅಂಚನೆ ಅತ್ತ ತರಿಟ್ಟು ಜಟಾಧಾರಿಯಾರು ಊರೆತ್ತ ಚರ್ಮನು ಬಿಗಿತೊಂದೇರು ಸ್ಮಶಾನುಡು ಉರ್ಲಿರು ಅಂಚಿತ್ತಿನ ದೇವರಿನ ಸುಗಿಪಡನ ವಾವಾ ಏಸ ಮಲ್ಪುಡಂದಲಜ್ಜಿ ನಿಜ ಏಸೋಡೆ ಆಯ್ನ ಏನು ಮಲ್ತೊಂದುಲ್ಲೆ ಆಯ್ತ ಬಗ್ಗೆ ಈರಿಗೆ ಬೆಚ್ಚ ಓಡ್ಚಿ ಇಂದ ಪಂಡೆಗೆ ಆಯನ ಪಾತ್ರರನ್ನು ಕೇಳಿದು ಇಂದ್ರಾಗಿ ಭಾರಿ ಸಂತೋಷ ಆಪುಂಡು ನಿನ್ನನ್ನು ಪರೀಕ್ಷೆ ಮಲ್ಪಿರ ಬತ್ತೀನಿ ನಿಜವೇಷ ತೂಲ ಯಾನ ಇಂದ್ರೆ ನಿಕ್ಕ ದೇವರನ್ನ ಅನುಗ್ರಹ ಆವಡು ನಿನ್ನ ತಪಸ್ಸು ಮುಗಿನಿಡ್ದು ಬುಕ್ಕ ಈ ದೇವಲೋಕಕ್ಕೆ ಬರಡು ಯಾನ ಮಾತ್ರ ನಿನ್ನ ಗಡಪಡ್ದು ಕೊರಪ್ಪ ಎಂದು ಪಡೆದು ಆಯಾಗ ಮೆಚ್ಚಿದು ಅಭಯ ಕೊರೆದು ಇಂದ್ರೆ ಮಾಯಕಾದು ಪೋಯಗೆ ಅರ್ಜುನೇ ತನ್ನ ತಪಸ್ಸನ್ನು ದುಂಬರಿ ತೊಂದುಳ್ಳೆ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ನ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮುಲಾಜೇ ಇಲ್ಲ.

ಬದುಕಿದಾಗ ಮಮತಾಜು ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ, ಸತ್ ಮೇಲೆ ಶಾಜಾನ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನ್ ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

कैडबरीज कैडबरीज।

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಹಾಯ್ ಸ್ನೇಹಿತರೆ, ರಾಗದ ಮಂತ್ರದಲ್ಲಿ ಮನಸ್ಸು ಹೃದಯಕ್ಕೆ ಹತ್ತಿರವಾಗುವ ಈ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸುಂದರ ಪಯಣದ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಡಬ. ಸಂಗೀತದ ಸವಿಸೂರಿನಲ್ಲಿ ಮನಸ್ಸು ಮಿಂದೇಳುವ ಈ ಕ್ಷಣಗಳಿಗೆ ಸ್ವಾಗತ. ಮೊದಲನೆಯದಾಗಿ ಚೆಲುವಿನ ಚಿಲಿಪಿಲಿ ಚಿತ್ರದ ಒಂದು ಮಧುರ ಗೀತೆಯನ್ನು ಕೇಳೋಣ. ಚೇತನ್ ಸಸ್ಕಾ ಅವರು ಹಾಡಿರುವ ಈ ಹಾಡಿಗೆ ಮಿಕ್ಕಿ ಜೆ ಮೇಯರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸಾಹಿತ್ಯ ಎಸ್ ನಾರಾಯಣ್.

ಇದೀಗ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಕೆ ಎಸ್ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ನಿನ್ನೆ ಪ್ರೀತಿಸುವೆ ಚಿತ್ರದ ಒಂದು ಹಾಡನ್ನು ಕೇಳೋಣ.

ಈಗ ನಿಮ್ಮ ಮನಸ್ಸನ್ನು ಮಧುರವಾಗಿ ಸ್ಪರ್ಶಿಸುವ ಒಂದು ಸುಮಧುರ ಗೀತೆಯನ್ನು ಕೇಳೋಣ. ವಾಲಿ ಚಿತ್ರದಿಂದ ಹರಿಹರನ್ ಮತ್ತು ಕಿಚ್ಚ ಸುದೀಪ್ ಅವರ ಧ್ವನಿಯಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದ, ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ ನಿಮಗಾಗಿ.

ಜನಪದ ಸುವಾಸನೆಯ ಸಂಗೀತ ಗ್ರಾಮೀಣ ಸೊಗಡಿನ ಸವಿಯನ್ನು ನಿಮ್ಮ ಮನಸ್ಸಿಗೆ ತಂದುಕೊಡುವ ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಕಾರ್ತಿಕ್ ಮತ್ತು ಮಂಜರಿ ಅವರು ಹಾಡಿರುವ ಭಾಗ್ಯದ ಬೆಳೆಗಾರ ಚಿತ್ರದ ಗೀತೆಯನ್ನು ಕೇಳೋಣ.

ಇದೀಗ ಪ್ರೀತಿಗಾಗಿ ಚಿತ್ರದ ಮನಮುಟ್ಟುವ ಗೀತೆ ಈ ಹಾಡಿನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ಎ ರಾಜ್ಕುಮಾರ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಹರಿಹರನ್ ಅವರ ಸುಮಧುರ ಧ್ವನಿಯಲ್ಲಿ ಈ ಹಾಡನ್ನು ಕೇಳಿ.

ಜನಪದ ಸವಿ ರಸಗಳೊಂದಿಗೆ ಇಂದಿನ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ನಾವಿದ್ದೇವೆ. ಈ ಮಧುರ ಕ್ಷಣಗಳು ನಿಮ್ಮ ಜೊತೆ ಸದಾ ಇರಲಿ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಡವ. ಮುಂದೆ ಇನ್ನಷ್ಟು ನಿಮಿಷದ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಪಿ ಕಡಬ. ಇದೊಂದು ಬೆಳ್ತಂಗಡಿ ತಾಲೂಕದ ಸ್ಥಳೀಯ ಸೊಗಡಿನ ಸಾಂಪ್ರದಾಯಿಕ ಆಡುಭಾಷೆ ಕುಂಬಾರ ಅರೆಭಾಷೆ. ಈ ಕುಂಬಾರ ಅರೆಭಾಷೆದ ವೈವಿಧ್ಯತೆನ ಎತ್ತಿ ತೋರಿಸಿದಂತ ಒಂದು ಕಾರ್ಯಕ್ರಮ ನಾವಿಂದಿರಲ್ಲ. ಈ ಕುಂಬಾರ ಅರೆಭಾಷೆ ನಿಲ್ತದ ಬೆಳ್ತಂಗಡಿ ತಾಲೂಕದ ಸುಮಾರು ಭಾಗಗಳಿ, ಅಂದ್ರೆ ಬೆಳ್ತಂಗಡಿ ತಾಲೂಕಲ್ಲಿ ಉಜಿರೆ, ಚಾರ್ಮಾಡಿ, ಬಂಗಾಡಿ, ಕಾರತರ್ಕ, ಅದಲ್ಲದೆ ನಾವೂರು, ಹಿಂಗೇನೆ ಬೆಳ್ತಂಗಡಿ ತಾಲೂಕಲ್ಲದೆ ಕಡಬ ಮತ್ತೆ ನೆಲ್ಯಾಡಿ, ಚಾರ್ವಕ, ಉಪ್ಪಿನಂಗಡಿ, ಹಿಂಗೇನೆ ಶರವೂರು, ಬೇತ ಕಡಲಿ ಈ ಭಾಷೆನ ಮಾತಾಡ್ತಾರೆ. ಈ ಕುಂಬಾರ ಭಾಷೆದ ಗ್ರಾಮೀಣ ಸೊಗಡಿನ ನಾವಿಂದು ರೇಡಿಯೋ ನಿನಾದಲ್ಲಿ ಈ ಸಂದರ್ಶನ ಮೂಲಕ ತೋರಿಸ.

0: ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದಾರ ಗ್ರಾಮದ ಒಬ್ಬ ಕವಿ ಸಾಹಿತ್ಯ ಸಾಮ್ರಾಟಂದೇ ಬಿರುದು ಪಡೆದಿರುತ್ತಂತೆ ಚಂದ್ರಾಸ ಕುಮಾರ ಬಂದಾರ್ ಇವರು ನಮ್ಮ ಟಿಳ್ಳರು. ಇವರು ಹವ್ಯಾಸಿ ಸಾಹಿತಿ, ಕವಿ, ಕತೆ ಕವನ ಬರೆತಿರು, ಹಂಗೇನೆ ಲೇಖನ ಮತ್ತೆ ಭಕ್ತಿಗೀತೆ ಅಲ್ಲದೆ ಬೇತೆ ಬೇತೆ ಪದ್ಯಗಳೆಲ್ಲ ಮಾಡಿ ಸಮಾಜರಂದು ಗುರುತಿಸಿ ನೋಡಿದ್ರು. ಇವರು ಈ ಕಾರ್ಯಕ್ರಮ ನನ್ನ ಆತ್ಮೀಯವಾಗಿ ಸ್ವಾಗತ ಮಾಡುಳ್ಳೆ.
1: ನಮಸ್ತೆ.
0: ನನ್ನ ಫಸ್ಟ್ ಕ್ವಶನ್ ನಿಮಗೆ, ನೀವು ಸುಮಾರು ವರ್ಷದ ಕತೆ ಕವನ ಲೇಖನ ಭಕ್ತಿಗೀತೆ ಹಿಂಗೇನೆ ಬೇತೆ ಬೇತೆ ರೀತಿಯ ಸಾಹಿತ್ಯ ಬರಕ ನೋಡಿ, ಈ ಸಾಹಿತ್ಯ ಕ್ಷೇತ್ರ ಬರಕ್ಕೆ ನಿಮಗೆ ಹೆಂಗೆ ಆಸಕ್ತಿ ಬಂದಿತ್ತು?
1: ಸಾಹಿತ್ಯ ಕ್ಷೇತ್ರದ ಆಸಕ್ತಿಯಿಂದಲ್ಲ, ಅದು ತನ್ನಿಂತಾನಾಗಿ ಹುಟ್ಟಗೊಂದು ಪ್ರತಿಭೆ ನಡೋಕೆ. ಅಂದ್ರೆ ನಾನು ಶಾಲೆ ಹೊತ್ತಿ ಅದರ ಬಗ್ಗೆ ಆಲೋಚನೆ ಏನಿದ್ದಲ್ಲ. ಸುಮಾರು 2017 ಇಸವಿನಿ ಹಿಂಗೆ ಬರೆಕೊಂಡು ಇರತ್ತಿ ಒಂದಿನ ಓದುತ್ತ ಅಭ್ಯಾಸ ಇತ್ತು. ಪುಸ್ತಕ ಓದುತ್ತ ಅಭ್ಯಾಸ, ಬಾಲಮಂಗಳ ಅಂತ ಪುಸ್ತಕಗಳ ಓದುತ್ತ ಅಭ್ಯಾಸ ಮಾತ್ರಿದ್ದೆ. ಅದೇ ಮಿಕ್ಕ ಪುಸ್ತಕಗಳ ನಿರ್ಬತ್ತ ಕವನಗಳು ಓದುತ್ತ ಮಿಕ್ಕ ರೇಡಿಯೋ ನಿಭತ್ತ ಕೇಂದ್ರ ಭಾರಿ ಅಭ್ಯಾಸ ಇತ್ತು. ಅದನ್ನಾಗಿ ಅದರ ಮೇಲೆ ನಾನು ಜಾಸ್ತಿಯಾಗಿ ಬಾಲಮಂಗಳ ಆಗಿರಕ್ಕೆ ತುಂತುರು ಅಂತ ಪುಸ್ತಕಗಳ ಓದಿ ಕವನಗಳ ಓದಿ ಓದಿ ಅದೇ ನಿಭತ್ತ ಪ್ರಾಸಪದಗಳು ಅದು ಭಾರಿ ಇಷ್ಟ ಆಗ್ತಿತ್ತು. ಅದಕ್ಕೆ ಬಿಕ್ಕ ನಂಗೆ ಅಲ್ಲೊಂದು ಬರೆಯಬೇಕು ಒಂದು ಆಸೆ ಇತ್ತು. ಹಂಗೆ ಬರ್ಕೊಂಡಿದ್ದೇನೆ ಅದನ್ನ ಕೆಲವರು ಚಂದ್ರಹಾಸ ಬಳಂಜ, ಚಂದ್ರಹಾಸ ಚಾರ್ಮಾಡಿ ಅವರೆಲ್ಲ ಬರೀತಿದ್ದಾರೆ, ಅದರ ನಾನು ಓದಿದ್ದೆ. ಹಂಗೆ ನಂಗೆ ಒಂದು ಆಸೆ ಇತ್ತು ಚಂದ್ರಹಾಸ ಬಂದಾರ ಒಂದು ಬರೋಕು ಒಂದು, ಅದು ನನ್ನೊಂದು ಕನಸು. ಹಂಗೆ ಫಸ್ಟ್ ಒಮ್ಮೆ ಪೇಪರ್ ಬಂದಿಗೆ ಭಾರಿ ಖುಷಿ ಆಯ್ತು, ಅವರ ಲೈನ್ ನನ್ನೆಲ್ಲ ಉಂಟು ಒಂದು.

0: ನೀವು ಈ ಓದುತ್ತೋ ಬರುತ್ತಲ್ಲಿ ಇಬ್ಬರು ಭಾರಿ ಆಸಕ್ತಿ ಉಂಟು ಅಂತ ಹೇಳ್ತೀರಿ. ಆದರೆ ನೀವು ಶಿಕ್ಷಣದಲ್ಲಿ ಸ್ವಲ್ಪ 6ನೇ ಕ್ಲಾಸ್ ಮಟ್ಟ ಓದೋದು ಅಂತ ಹೇಳ್ತೀರಿ. ನಿಮ್ಮ ಈ ಕವನ ಬರೆಯಕ್ಕೆ ಮತ್ತೆ ಈ ಸಾಹಿತ್ಯ ಬರೆಯಕ್ಕೆಲ್ಲ ಹಿಂಗೆ ಆಸಕ್ತಿ ಬಂದಿತ್ತು? ಈ ಶಿಕ್ಷಣ ವಯಸ್ಸು ಕಮ್ಮಿ ಇದ್ದಲ್ಲ ನಿಮ್ಮ ಇದರಲ್ಲಿ ಹಿಂಗೆ ಆಸಕ್ತಿ ಬಂದಿತ್ತು? ಸ್ಫೂರ್ತಿ
1: ಕಲಿತ ವಿದ್ಯೆ ಅಲ್ಲ, ಇದಕ್ಕೆಲ್ಲ ವ್ಯತ್ಯಾಸ ಉಂಟು. ಶಾಲಿನಿ ಕಲಿತ ವಿದ್ಯೆ ಬೇತೇನೆ, ಇದು ಬೇತೇನೆ. ಇದು ಶಾಲಿನಿ ನಾವು ಕಲ್ತಕ್ಕಂಥ ಶಾಲಿನಿ ಪರಿಸರದ ಬಗ್ಗೆ, ಅಲ್ಲಿಂತ ಪುಸ್ತಕದ ಬಗ್ಗೆ ಹೇಳಿಕೊಡ್ತಾರೆ, ಅದು ಮಾತ್ರ. ಅದೇ ಇದೇ ನಮ್ಮ ಇದು ಜೀವನ ಆಗಿರಕ್ಕೆ, ನಮ್ಮೊಳಗಿರ್ತಂತ ಭಾವನೆಗಳು ಅದರ ಮೇಲೆ ಇದಾಗಿದೆ. ಒಂಥರ ಮನಸ್ಸಿನ ಹುಟ್ಟುತ್ತದೆ ಕವನ ಅಂದ್ರೆ, ಹುಟ್ಟುತ್ತದೆ. ಕೆಲವೊಂದು ನಾವು ಯಾರಾಡಿ ಒಂದೊಂದು ಟಾಪಿಕ್ ಕೊಟ್ಟಂತೆ ಅದು ಕಟ್ಟುತ್ತಾಗ ಅವಕಾಶ.
0: ನಿಮ್ಮ ಫಸ್ಟ್ದ ಕವನ ನಿಮ್ಮ ನೆನಪುಂಟ?
1: ಫಸ್ಟ್ದ ಕವನ 4 ಸಾಲದಾಗ ನೆನಪುಂಟು. ಅದು ಎದೊಂದು ಈಗ ನೆನಪಿಲ್ಲ. 4 ಸಾಲದ ಕವನ
0: ಇಲ್ಲ,
1: ಅದು ನಿಮಗೆ ಮರೆಯಿತು. 2017 ನೀನು ಬರೆ 4 ಸಾಲದ, ಅದು ಚುಟುಕು, 4 ಸಾಲದ ಚುಟುಕು ಬರೆ.
0: ಅದು ನೀವು ಯಾವ ವಿಷಯದ ಬಗ್ಗೆ ಬರೆದೆ ಫಸ್ಟ್ದ ಕವನ?
1: ಅದು ಒಂದು ಹೆಣ್ಣಿನ ಬಗ್ಗೆ, ಹೆಣ್ಣಿನ ಒಂದು ಪ್ರೀತಿದ ಬಗ್ಗೆ ಬರೆ ಅಂತ ಕವನ.
0: ಎಸ್, ನೀವು ಬೇತೆ ಬೇತೆ ರೀತಿಲಿ ಕವನ, ಕತೆ, ಲೇಖನ, ಭಕ್ತಿ ಗೀತೆ, ಅದಲ್ಲದೆ ಪದ್ಯ ಮತ್ತೆ ಚುಟುಕು, ಆಲ್ಬಮ್ ಪದ್ಯ ಇದೆಲ್ಲ ಬರೆದಿರಿ. ಇದಕ್ಕೆ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ. ನಿಮ್ಮ ಇದರಲ್ಲಿ ಒಂದು ಬಾರಿ ಇಷ್ಟದ ಪ್ರಕಾರ ನಡೆ ಇದು ನಿಮ್ಮ ಇಷ್ಟ
1: ಸಾಹಿತ್ಯ? ಇಷ್ಟ ಅಂದ್ರೆ ಚುಟುಕು, ಚುಟುಕು ಬರುತ್ತೆ ಜಾಸ್ತಿ.
0: ಚುಟುಕು ಬರ್ತದೆ
1: ಕನ್ನಡನೇ ಅಂದ್ರೆ ಚುಟುಕು, ತುಳುನಿ ಬರುತ್ತೆ ಪನಿಕ ಬಿತ್ತೆ. ಅದಕ್ಕೆ ನಾನು ಜಾಸ್ತಿ ಕೆಲವು ಪನಿಕ ಬಿತ್ತದ ದನಿ ನಿಲ್ತಾರೆ. 4 ಸಾಲ ಅದು ಲಾಯ್ಕು
0: ಈಗ ಹೆಂಗಂದ್ರೆ ಜಾಸ್ತಿ ಉದ್ದೋದಡೆ ಎಲ್ಲ ನೋಡ್ತಾರ ಬರೋಕೆ, ಅದ್ರ ಕೇಂತಿರು ಬರತ್ತೇರು ನೋಡ್ತಾರ ಬರ ಕಮ್ಮಿ ಇರ್ತದೆ. ಈಗ ಸಣ್ಣ ಸಣ್ಣ ಇದು ವಿಷಯ ಇದ್ದತಿ ಅದ್ರ ನೋಡ್ತಂತ ಇದು ಜಾಸ್ತಿ ಇರ್ತದೆ. ಎಸ್, ನೀವು ಬೇತೆ ಬೇತೆ ಕಡೆ ಹೋಗಿ ಕಮೆಂಟ್ರಿ ಮಾಡ್ತೀರಿ ಅಂತ ನಾನು ಕೇಳಿದ್ದೆ. ಕಮೆಂಟ್ರಿ ಮಾಡ್ತದ್ದು ಅದು ಎಲ್ಲರಿಗೆ ಬರ್ತ ಕಲೆ ಅಲ್ಲ, ಅದು ಒಂದು ವಿಶೇಷ ಕಲೆ. ನಿಮಗೆ ಆ ವಿಶೇಷ ನೈಪುಣ್ಯತೆ ನಿಮ್ಮಲ್ಲಿ ಉಂಟು. ಈ ಕಮೆಂಟ್ರಿ ಮಾಡ್ತ ಕಲೆ ನಿಮಗೆ ಹೆಂಗೆ ಬಂದಿತ್ತು, ಮತ್ತೆ ಅದು ನಿಮಗೆ ಅದರಲ್ಲಿ ಎಂತಕ್ಕೆ ನಿಮಗೆ ಆಸಕ್ತಿ ಬಂದಿತ್ತು?
1: ಅದು ಕಮೆಂಟ್ರಿ ಅಂತ ನಾವು ಅದರ ಅಭ್ಯಾಸನೇ ಇದ್ದಲ್ಲ. ನಾವು ಹಗ್ಗ ಜಗಟ್ಟ ಮ್ಯಾಚಿಂಗ್ ಎಲ್ಲ ಹೋದ್ ಮುಂದೆ ಫಸ್ಟ್ಗೆ ಒಂದು ಕೆಜಿ ಹಗ್ಗ ಜಗಟ್ಟ, ಅಲ್ಲಿ ಸುರೇಶ್ ಪಡಿಬಣ್ಣ ಅಂತ ನಿಲ್ಲಿಡಿದ್ರು. ಅವರ ಹಗ್ಗ ಜಗಟ್ಟದ ಕಮೆಂಟ್ರಿ ಬಹಳ ಲೈಕ್ ಮಾಡ್ತಾರೆ. ಹಂಗೆ ಅವರೆಲ್ಲ ಬಂದಿದೆ ಅಲ್ಲಿ ಕಿಬಿಡ್ತಾ ಬಂದು ಮನೆಯ ಕೂಡ ಹಂಗೆ ಹೇಳ್ತು. ಆ ಹೇಳಿ ಹೇಳಿದೆ ಒಂದೊಮ್ಮೆ ನಮ್ಮ ಊರಿನ ಕಾರ್ಯಕ್ರಮ ಹತ್ತಿ ನಮ್ಮ ಊರದ ಕಾರ್ಯಕ್ರಮದಾಗ ಸ್ಪೋರ್ಟ್ಸ್ ಇತ್ತು. ಅದರ ನಾನೇ ಒಂಥರ ಮೈ ಕೈ ಹಿಡ್ಕೊಂಡು ಹೊತ್ತಾದ ಬೈಕಿ ಉಂಟು, ಅಂದ್ರೆ ಒಣಸಲ ಮಾಡಲ್ಲ, ಅದರ ಹೊತ್ತಾದ ಬೈಕಿ ಉಂಟು ಕಮೆಂಟ್ರಿ ಮಾಡಿ ಭಾರಿ ಖುಷಿ. ಅದನ್ನ ಒಂದೊಂದೇ ಸ್ಟೆಪ್ ಆಗಿ ಮಿಕ್ಕೊಂದು ನಮ್ಮ ಬೇತೆ ಕಾರ್ಯಕ್ರಮ ನೀವು ಒಬ್ಬೊಬ್ಬರು ಹೇಳಿ ಹೇಳಿ ಹೇಳಿ ಮಿಕ್ಕ ಕ್ರಿಕೆಟ್ದ ಜಾಸ್ತಿ. ಅದು ನನಗೆ ಕ್ರಿಕೆಟ್ ಕಮೆಂಟ್ರಿ ಭಾರಿ ಇಷ್ಟ. ಅದು ಅಲ್ಲಿಂದ ಅಲ್ಲಿ ಆಗಂದಾಗ ಹೇಳಕ್ ಅವತ್ತು ಲೈಕ್ ಔಟ್ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ
0: ಕಬಡ್ಡಿ ಮೂರದಲ್ಲಿ ಕಮೆಂಟ್ರಿ ಎಸ್. 2021 2025ಕ್ಕೆ ಮುಟ್ಟ ನಿಮ್ಮ ಈ ಕೆಲವೊಂದು ಪ್ರಶಸ್ತಿಗಳು ಸಿಕ್ಕಿತ್ತು. ಸಾಹಿತ್ಯ ಕಿರಣ, ಕಲಾರತ್ನ, ಕಾವ್ಯಚೇತನ ಮತ್ತೆ ಸಾಹಿತ್ಯ ರತ್ನ, ಸಾಹಿತ್ಯ ಸಾಮ್ರಾಟ್ ಅಂದಿದೆ. ಈ ಪ್ರಶಸ್ತಿ ನಿಲ್ತದೆ ನಿಮ್ಮೊಂದು ಗೌರವಣ ಜಾಸ್ತಿ ಮಾಡುತ್ತೆ. ಇದರಲ್ಲಿ ನಿಮಗೆ ಒಂದು ಬಾರಿ ಇಷ್ಟ ಮನಸ್ಸಿ ನಿಮಗೆ ಒಂದು ಇಷ್ಟ ಅದೊಂದು ಪ್ರಶಸ್ತಿ ಅಂದ್ರೆ ಅದೇ ಅದು ಒಂದು
1: ಪ್ರಶಸ್ತಿ ನಿಲ್ತದೆ. ಅದರ ಹಿಂದೆ ನಾನು ಹೋಗಲ್ಲ ಒಂದಿಲ್ಲ, ಅದರಿಂದಾಗಿ ನಾನು ತಾನಾಗಿ ಬಂದ ಅದಕ್ಕೆ ಪ್ರಶಸ್ತಿಗಳಿಗೆ ನಾನು ಮಹತ್ವ ಕೊಡ್ತಲ್ಲ ಜಾಸ್ತಿ. ಅದು ನಾನು ಎಲ್ಲಿ ಬಾವುತ್ತ ಅದರ ಬಂದಾಗ ತೇಸಂತ ಜಾಸ್ತಿ. ಅದರ ಹಿಂದೆ ಹೋಗ್ತಲ್ಲೆಲ್ಲ ಬೇಕ ಅದರ ಜಾಸ್ತಿ ತಲೆನ ಹೊತ್ತಿನ ತಿರುಗಕ್ಕಿಲ್ಲ. ಅದು ನಮಗೆ ದೊಡ್ಡ ಒಂದು ಇದಾವತ್ತು ಎಂತಂದ್ರೆ ಆ ಪ್ರಶಸ್ತಿ ಸಿಕ್ಕಿತ್ತು ನಂಗೆ. ಅದರ ಹಿಂದೆ ಹೋಗಕ್ಕಾಗಿ ಅದು ಇಲ್ಲಿ ಸಿಕ್ಕಿತ್ತು, ಅದ್ರ ತಂದಿ ಬಚ್ಚೋಕು ಆಸೆ, ಅದರ ಹಿಂದೆ ಹಾಕಕ್ಕಿಲ್ಲ ನಾವು.
0: ನಿಮ್ಮ ಊರ್ಲಿ ಒಂದು ದೊಡ್ಡ ಮಟ್ಟದ ಕುಂಬಾರರ ಒಟ್ಟು ಸೇರಿಸಿದೊಂದು ಕುಂಭ ಸಮಾಗಮ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಈ ದೊಡ್ಡ ಮಟ್ಟದ ಕಾರ್ಯಕ್ರಮ ಅಲ್ಲಿ ನಿಮಗೆ ಒಂದು ವಿಶೇಷವಾಗಿದ್ದು ಸಾಹಿತ್ಯ ಸಾಮ್ರಾಟ್ ಮೇಲೆ ಬಿರುದು ಕೊಟ್ಟರು, ಅಂದ್ರೆ ನಿಮ್ಮ ಹುಟ್ಟೂರಿ ನಿಮಗಿಸಿದ್ದ ಗೌರವದು. ಈ ಹುಟ್ಟೂರಿಸಿದ್ದ ನಿಮಗೆ ಗೌರವದ ಬಗ್ಗೆ ನಿಮಗೆ ಒಂದು ಖುಷಿ ಉಂಟು ಹೇಳ್ತದ ಒಂದು ಹೇಳ್ತೀರಿ?
1: ಹುಟ್ಟೂರ್ನಿ ಫಸ್ಟ್ ನಂಗೆ ಸುತ್ತಮುಟ್ಟ ಸನ್ಮಾನಗಳು ಕೆಲವು ಆಗಣಿತ್ತು. ಎಲ್ಲಿಲ್ಲ ಒಂದು ಬೇತೆ ಬೇತೆ ಊರ್ನಿ ಆಗ್ತದ ನಮ್ಮ ಊರ್ನಿ ಆಗಂತ ಫಸ್ಟ್ಗೆ ಪಂಚಾಯತ್ನಿ ಸನ್ಮಾನ ಮಾಡ್ರಿ. ಅದು ಬೆಂಗಳೂರಿಗೆ ಹೋಗಿ ಬಂದಿದೆ, ಅದು ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ವಿ. ಬೆಂಗಳೂರಿಂದ ಬಂದು ಎತ್ತಿ ಪಂಚಾಯತ್ ಮಾಡಿದೆ, ಅದು ಹುಟ್ಟೂರ ಸನ್ಮಾನ ಫಸ್ಟ್. ಬಿಕ ಇದು ನಮ್ಮ ಸಾಹಿತ್ಯ ಸಮ್ರಾಟ್ ನಮ್ಮ ಜಯಶ್ರೀರಾಮ್ ಗೆಳಬರ, ಅದು ಕುಟುಂಬದ ನಮ್ಮ ಕುಟುಂಬದ ಒಂದು ಲೆಕ್ಕ, ಕುಟುಂಬ ಲೆಕ್ಕ. ಜಯಶ್ರೀರಾಮ್ ಗೆಳಬರ ಒಂದು ಕುಟುಂಬ ಲೆಕ್ಕ,
0: ಇಡೀ ಕುಂಬಾರ ಬಂದು ಪ್ಲೇಸ್.
1: ಅದ ನಮ್ಮ ಅದು ಪ್ರಕಾಶ್ ಜಿ, ಪ್ರಕಾಶ್ ಬಿಕ್ಕಿ ಅವರು ಇಂತಗೆ ಒಂದು ಹಾಕೊಂಡಂತೆ ಅವರು ಹಿಂಗೆ ಹಾಕೋದು. ಅದು ಅಂದಿರ ಮುಟ್ಟಲ್ಲ ಸನ್ಮಾನ ಆತಿ ಮುಟ್ಟಲ್ಲ ಯಾರೆಲ್ಲ ಗೊತ್ತಿರೋದಲ್ಲ ಅಂತ ಒಂದು ಪ್ರಶಸ್ತಿ ಉಂಟು ಇವರಿಗೆ ಕೊಡಕ್ಕುಂಟು ಇಂತ ಅದು ಯಾರೆಲ್ಲ ಗೊತ್ತಿಲ್ಲ. ಅದು ಅವರೊಂದು ಸೀಕ್ರೆಟ್, ಅವರು ಎಲ್ಲರಿಗೆ ಅದರ ಹಿಂಗೆ ಹಾಕು ಹೇಳಿದ್ವಿ, ಅಚ್ಚುಕಟ್ಟಾಗಿ ಮಾಡಿದ್ವಿ. ಅಂದಿನ ಕಾರ್ಯಕ್ರಮ ಹತ್ತಿ ಸಾಹಿತ್ಯ ಸಾಮ್ರಾಟನಲ್ಲಿ ಒಂದು ಪ್ರಶಸ್ತಿ ಭಾರಿ ಖುಷಿ. ಅದು ಯಾಕೆಲ್ಲ ಮರೆ ಹಾಕಿಲ್ಲ.

0: ಇಷ್ಟೆಲ್ಲ ಸಾಧನೆ ಮಾಡಿರ್ಲಿರಿ, ನಿಮಗೆ ಒಳ್ಳೆ ಹೆಸರು ಬಂದನುಂಟು. ಈಗ ಒಬ್ಬ ಒಂದು ಹೆಸರು ಬಂದನುಂಟು ಅಂದ ಅತಿ ಒಂದು ಊರ್ಲಿ ಕಾಲ ಹೇಳ್ತಾರ ಸಂಖ್ಯೆ ಜಾಸ್ತಿ. ಅದೇ ನಿಮ್ಮ ಊರ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಕ್ಕನುಂಟು, ಜನಗಳು ನಿಮ್ಮ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿರ್ತದ ಅಂತ ಹೇಳ್ತೀರಿ?
1: ನಿಜವಾಗಿ ನಾನು ಈಗ ಬೇತೆ ಬೇತೆ ಊರಿಗೆ ಕಾರ್ಯಕ್ರಮ ಹೋಯಕಲೆ ನಮ್ಮ ಒಟ್ಟಿಗೆ ಹೋತ ನಾವು ಈ ತುಳುವರೆ ಕಲ್ಲಂದಳಿ ಉಂಟು ಸಾಹಿತ್ಯ ಚಿಗುರಲ್ಲಿ ಸಾಹಿತ್ಯ ಬಳಗ ಹಂಗೆ ಪೂರ ಬೇತೆ ಬೇತೆ ಇದುಂಟು ತಂಡಗಳು. ಅದನ್ನ ಹೋತಿ ಕೆಲವು ಹೇಳ್ತೇವೆ ಈರ್ನಾಥ ಭಾಗ್ಯ ಇರ್ಲ ಮಂತಿಜೇರು ಮಾರೆ ನಿಗ ಇರೋಂಜಿ ಬಾರಿ ಪುಣ್ಯ ಅಂತೀರಿ, ಈರ್ನ ಊರುಡು ಈರ್ನ ಬ್ಯಾನರ್ ಪಾಡ್ಬೇರು ಒಕ್ಕ ಜನ ಜವನೀರ್ನ ಸಪೋರ್ಟ್ ಉಂಡು ಹಂಗೆ ಪೂರ ಹೇಳ್ತಾರೆ. ಅದೊಂಥರ ಖುಷಿ ಎಂತಡೆ. ನಾ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ಬಂದಿದ್ದು ಎರಡು ದಿನ ಅದಿ ನೋಡುತ್ತಿ ನಮ್ಮ ಕೊಪ್ಪದಡ್ಕಂದ ಏರಿಯಾ ನೋಡುತ್ತಿ ಅಲ್ಲಿ ದೊಡ್ಡ ಬ್ಯಾನರ್ ಹಾಕಿ ವಚ್ಚಿದ್ದಾರೆ, ಅದನ್ನ ನೋಡುತ್ತಿ ಭಾರಿ ಖುಷಿ. ನಮ್ಮ ಊರಿನ ಹುಡುಗರು ನಮ್ಮ ಊರ್ದ ಕುಂಬಾರ ಆಗಿರ್ಕ ಪರ ಜಾತಿ, ನಮ್ಮ ಊರಿನ ಜಾತಿ ಧರ್ಮ ಪೂರ ನಾವು ಅದರ ಹಿಂದೆ ಜಾಸ್ತಿ ಓದಲ್ಲ, ಅದರ ಒಂಚೂರು ಸೈಡ್ ವಾಚಿನಿ ಸಾಹಿತ್ಯ ಕ್ಷೇತ್ರ ನಂತರ ಹಂಗೆ ಜಾಸ್ತಿ ಎಲ್ಲರ ನೋಡುತ್ತಿ ನಮ್ಮ ಊರಿನ ಸಪೋರ್ಟ್ ಮಾಡಿಸ್ ಯಾರಲ್ಲ ಎಲ್ಲಿಲ್ಲ ಮಾಡ್ತಲ್ಲ ಅಂತ ಹೋಗ್ತಾನೆ, ಅದನ್ನ ನಾನು ಭಾಗ್ಯ ಪುಣ್ಯವಂತ.
0: ಬೆಂಗಳೂರು ನಿಮ್ಮ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಒಂದು ಪ್ರಶಸ್ತಿ ಸಿಕ್ಕಿತ್ತು, ಇದು ನಿಮ್ಮ ಸಾಹಿತ್ಯ ಕ್ಷೇತ್ರ ನಿಮಗೆ ಒಂದು ಮೈಲಿಗಲ್ಲಂದ ಇದರ ಬಗ್ಗೆ ನಿಮಗೆ?
1: ಹೌದು ಖಂಡಿತ, ಫಸ್ಟ್ ಟೈಮ್ ದೂರದ ಊರಿಗೆ ಹೋಗಿದ್ದೆ ಒಂದು ಪ್ರಶಸ್ತಿ ಅಂತೇಳಿ. ಅದು 224 ಕವಿಗಳೇನಿದ್ದಾರೆ,

0: ಜನಗಳ ಪ್ರತಿಕ್ರಿಯೆ ಹೆಂಗಿತ್ತು, ಇದರ ಬಗ್ಗೆ ಸ್ವಲ್ಪ ನೀವು ಹೇಳ್ತಂದ್ರೆ ಏನ್ ಹೇಳ್ತೀರಿ?
1: ಹೌದು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದು ಕವಿಗೋಷ್ಠಿ ಇಲ್ಲಿ ರಾಯಚೂರ್ನಲ್ಲಿ, ಅದು ಅಡಿ ದೊಡ್ಡ ಕಾರ್ಯಕ್ರಮ ದೊಡ್ಡಗೆ ಅಂದ್ರೆ ಕವಿಗೋಷ್ಠಿ ಆಸು ದೊಡ್ಡ ನಮ್ಮ ಇಲ್ಲಿ ಆಯಂಗೆ ಈ ಊರ್ನಿ ರಾಜ್ಯ ಮಟ್ಟದ ಇಲ್ಲ ಆಯಂಗೆ ಇದ್ದಲ್ಲ ಅಂದ್ರೆ ಆಸು ಸೋಕದ ಕಾರ್ಯಕ್ರಮ ಅಲ್ಲ, ದೊಡ್ಡ ಕಾರ್ಯಕ್ರಮ ಕವಿಗೋಷ್ಠಿನ ಚೆನ್ನೈಲಿ ಮಾಡಿದ್ರು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತಲ್ಲ ಚೆನ್ನೈಲಿ ಮಾಡಿದ್ರು, ಅಂದ್ರೆ ತೊಂದರೆ ಇಲ್ಲ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಲ್ಲಿ ನೋಡ್ಲಿಕ್ಕೆ ಒಂದು ಖುಷಿ. ಮಿಕ್ಕ ಇದು ತುಳುವರೆ ಮೀನದನ ಕಾರ್ಯಕ್ರಮ ಮುಂಬೈನೇ ದೊಡ್ಡ ಕಾರ್ಯಕ್ರಮ ಅದು, ಅಂದ್ರೆ ಹೆರಿಗೆದ ರಾಜ್ಯ ಆತಲ್ಲ, ಹೆರಿಗೆ ನಾವು ಇದು ಆತಲ್ಲ, ನಮ್ಮ ಊರದರಿದ್ದ ಅಲ್ಲಿ ಜಾಸ್ತಿ ಮುಂಬೈ ನೀರ್ತಗೆ ಜಾಸ್ತಿ ಊರದರೆ ಹಂಗೆ ತುಳುದೊರೆ ಮಾಡ್ಸ್ತಾರೆ, ಹಂಗೆ ತುಳುದೊರೆ ಮಾಡಿದ ನಮ್ಮಲ್ಲ ಎಲ್ಲರ್ಲ ಊರದರ್ಲ ಕಾರ್ಯಕ್ರಮ ನಮಗೆ ಹೆರಿಗೆ ಹೋಗಿ ಮಾಡುದೊಂದ ಅಲ್ಲ, ಊರ್ ನಿದ್ದಂಗೆ ಮಾಡಂಗೆ ನಾವು ಕೂಡ ಅಲ್ಲೂ ನಿದ್ದಂಗೆ ಆಗಿ
0: ಇಲ್ಲಿ ಮುಟ್ಟ ನೀವು ಒಂದು 69 ಆನ್ಲೈನ್ ಕವಿಗೋಷ್ಠಿ ಭಾಗವಹಿಸ್ತೀರಿ. ಈ ಆನ್ಲೈನ್ ಕವಿಗೋಷ್ಠಿಲ ಮತ್ತೆ ನಾವು ನಾರ್ಮಲ್ ಹಿಂಗೇನೆ ಹೋಗಿ ಭಾಗವಹಿಸಿದ ಕವಿಗೋಷ್ಠಿಲ ಇದರ ಬಗ್ಗೆ ಇರ್ತ ವ್ಯತ್ಯಾಸ ಹೆಂಗಿತ್ತು ಅಂದ್ ಒಂದು, ಮತ್ತೆ ನಿಮ್ಮ ನೀವು ಹಿಂಗೇ ಹೋಗಿ ಭಾಗವಹಿಸಲಾಯ್ಕ ಅಲ್ಲ ಆನ್ಲೈನ್ ಭಾಗವಹಿಸಲಾಯ್ಕ ನಿಮ್ಮ ಅದರ ಬಗ್ಗೆ ಒಂದು ಹೇಳ್ತೀರಿ?
1: ಹೌದು ಖಂಡಿತ, ಅದು ಹಿಂಗೆ ಹೋಗಿ ಭಾಗವಹಿಸ್ತೀಗೆ ಲಾಯ್ಕು, ಅಲ್ಲಿ ವಾಚನ ಮಾಡುತ್ತೆ ಜನಗಳು
0: ಇರ್ತಾರೆ,
1: ಒಂದು ವಾಚನ ಮಾಡಕ್ಕೆ ಒಂದು ಮೈಕ್ ಸಿಕ್ಕುತ್ತು, ಬೇಕೊಂದು ಜನಗಳ ಪ್ರತಿಕ್ರಿಯೆ ಇರ್ತದೆ ಅಲ್ಲಿ, ಹೆಂಗೆ ಆಗುತ್ತೆ ಒಂದು ಚಪ್ಪಾಳೆ ಇರುತ್ತೆ ಖುಷಿ ಆತಲ್ಲ, ಚಪ್ಪಾಳೆ ಖುಷಿ ಆಗುತ್ತೆ ಅದರ ಕೇಳೋಕೆ, ಬೇಕೊಂದು ಆ ಕಾರ್ಯಕ್ರಮ ಒಂದು ನಾವು ಭಾಗವಹಿಸಿದ ಒಂದು ಇರ್ತು, ಇದು ಆನ್ಲೈನ್ ನಮಗೆ ಮಾತ್ರ ಗೊತ್ತಿತ್ತು ಯಾರೆಲ್ಲ ಗೊತ್ತಿತ್ತು ಅಂದಿನ, ಅದು ಶನಿವಾರ ಆಗಣಿ ಇರ್ತು, ವಾರ ಶನಿವಾರ
0: ಪ್ರತಿವಾರ
1: ಪ್ರತಿವಾರ ಅನಾವರಣ ಎಲ್ಲ ಇರ್ತು, ಅನಾವರಣ ಒಂದು ಗ್ರೂಪ್ ಉಂಟು, ಚಿಕ್ಕ ಚಿಗುರೆಲ್ಲ ಸಾಹಿತ್ಯ ಬೆಳಗ್ಗೆ ಅದೇ ವಾರ ಇರ್ತು, ವಾರ ಒಂದೊಂದು ಪ್ರಕಾರಗಳು ಕೊಡ್ತಾರೆ, ಒಳ್ಳೆ ಕಾರ್ಯಕ್ರಮ ಮಾತ್ರ ಲೈಕ್ ಇರ್ತು.
0: 7 ತುಳು ಪುಸ್ತಕಗಳು ನಿಮ್ಮ ಕವನ ಸೇರ್ಪಡೆ ಆಯ್ತು, ಈ 7 ತುಳು ಪುಸ್ತಕಗಳಲ್ಲಿ ಸೇರ್ಪಡಾದ ಇದರಲ್ಲಿ ತುಳು ಭಾಷೆದ ಸೊಗಡನ್ನು ನೀವು ವಿವರಿಸಿದ್ದೀರಿ, ಇದರಲ್ಲಿ ನಿಮ್ಮ ಈ ಒಂದು ಇಷ್ಟವಾದ ಒಂದು ಕವನನ ಹೇಳಲ?
1: ಖಂಡಿತ ಕವನ ಹೇಳದೆ, ತುಳು ನಮ್ಮ ವಿಚಾರ ಅಲ್ಲ, ಅದೇ ತುಳು ಭಾಷೆ ಅಳಿಯಕ್ಕೆ ಆಗ ನಂಗೆ ಇದನ್ನ ಇಷ್ಟ ಅಂತ ಹೇಳ್ತಾರೆ, ಈ ಒಂದು ಕವನ ನಮ್ಮ ಒಂದು ಫೋಟೋ ಬಂದು ನಿಂತೆ ಚಿತ್ರ, ಆ ಚಿತ್ರ ನೋಡುತ್ತೆ ಒಂದು ಮನಸ್ಸಿಗೆ ಹುಟ್ಟಂತ ಭಾವನೆ, ಅಂದ್ರೆ ಒಂದು ಚಿತ್ರ ಡ್ರೆಸ್ದ ಅಂಗಡಿ ಇದ್ರೆ ಒಂದು ಗೊಂಬೆ ಡ್ರೆಸ್ ಹಾಕಿ ನಿಂತು ನಿರ್ತು, ಹೆರಿಗೆ ಒಬ್ಬ ಮಗು ಡ್ರೆಸ್ ಇಲ್ಲದು ಹೇಳಿ ನಿಂತು ನಿರ್ತ, ಆ ಮಗು ಆ ಬೊಂಬೆಂಡ ಹೇಳ್ತಂತ ಹೆಂಗೆ ಸನ್ನಿವೇಶ ಹೆಂಗೆ ತುಳುನಿ ಬರೀ ಆ ಚಿತ್ರ ಕವಿತೆ ಹೆಂಗೆ ನಾನು ಈ ಶೀರ್ಷಿಕೆ ತರೆ ಬರ ಒಂದು ಹೇಳ್ತೇನೆ ತುಳುನಿ, ಅದರ ತುತ್ತೈತ ಅಂತ ಕೊಟ್ಟದೆ, ಜುವ ಇಜ್ಜಂದಿನ ಈ ಆಯ ಐತ, ಜುವ ಇಜ್ಜಂದಿನ ಈ ಆಯ ಐತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇತ್ತುದಲ ಎನ್ನ ಹಣೆ ಬರ ಆತ, ಜುವ ಇತ್ತುದಲ ಎನ್ನ ಹಣೆ ಬರ ಆತ, ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ, ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ, ಕೈಟಿಜ್ಜಿ ಎನ್ನಡ ಮುಕ್ಕಾಲು ಬೈಸೆ, ಕೈಟಿಜ್ಜಿ ಎನ್ನಡ ಮುಕ್ಕಾಲು ಬೈಸೆ, ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲ ಕಿಸೆ, ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲ ಕಿಸೆ, ಒಂದು ಎನ್ನಲ ಒಂಜಿ ವಾದಿಸೆ, ಒಂದು ಎನ್ನಲ ಒಂಜಿ ವಾದಿಸೆ, ಅದು ಆ ಮಗ್ಗು ಆ ಗೊಂಬೆಂಡ ಹೇಳ್ತಂತ ಒಂದು ಪರಿಸ್ಥಿತಿ ಸರ್ ಹಂಗೆ ವ್ಯಕ್ತಪಡಿಸಿದೆ ಮನಸ್ಸದ ಭಾವನೆ.

0: ಈಗ ನಾವೀಗ ಒಂದು ಕಾರ್ಯಕ್ರಮ ಮಾಡ್ತಾ ಒಂದು ಕುಂಬಾರ ಭಾಷೆದ ಒಂದು ಸಂದರ್ಶನ ಕಾರ್ಯಕ್ರಮ. ಈ ಕುಂಬಾರ ಭಾಷೆದ ಸಂದರ್ಶನದಲ್ಲಿ ಒಂದು ಕುಂಬಾರ ಭಾಷೆದ ಸೊಗಡದ ಒಂದು ಕವನ ಇದ್ದಾಳೆ ಓದು ತೆರಿಯ ಅಂದು.
1: ಖಂಡಿತವಾಗಿ ಕುಂಬಾರ ಭಾಷೆಯ ಸುಮಾರು ಕವನ ಬರೆದೆ, ಅದರ ಓದಂತ ಪ್ರಯತ್ನ ಎಲ್ಲ ಮಾಡುವ. ಒಂದಿನ ಹೊತ್ತರೆ ಒಂದು ಬರೆಯ ಕವನ ಇದು ನಮ್ಮ ಮನಸ್ಸಿದೆ. ಅದಕ್ಕೆ ಹೊತ್ತರೆದ ಹೊರಲು ಕತ್ತಲೆದ ತಿರ್ಲು ಎಂದು ಬರೆದೆ ಶೀರ್ಷಿಕೆ. ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬಿಳ್ಪು ತೋರತ್ತು. ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬಿಳ್ಪು ತೋರತ್ತು. ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡತ್ತು. ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡತ್ತು. ಕುದಿ ಬಾಕಿಲ ಕಲೆಯಿಂದ ಕೋಳಿ ಗುಡುಂದ ಕೋಳಿ ಕೆಲೆಯತ್ತು. ಕುದಿ ಬಾಕಿಲು ಕಲೆಯಿಂದ ಕೋಳಿ ಗುಡುಂದ ಕೋಳಿ ಕೆಲೆಯತ್ತು. ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬಾಂದ ಕರೆಯತ್ತು. ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬಾಂದ ಕರೆಯತ್ತು. ಅಂಗೊಳಿ ನೀರ್ತ ಹೂಗು ಗಮ್ಮಂದ ಅರಳುತ್ತು. ಅಂಗೊಳಿ ನೀರ್ತ ಹೂಗು ಗಮ್ಮಂದ ಅರಳುತ್ತು. ಮರದೈ ಸಂಪುದ ಗಾಳಿ ಬೀಜಿ ತಣ್ಣನೆ ಮಾಡುತ್ತು. ಮರದೈ ಸಂಪುದ ಗಾಳಿ ಬೀಜಿದಿ ತಣ್ಣನೆ ಮಾಡುತ್ತು. ಮಜ್ಜನೆದ ಹೊತ್ತುಗೆ ಉರಿ ಬೆಸುಲ್ನಿ ಬೆಚ್ಚ ಇರತ್ತು. ಮಜ್ಜನೆದ ಹೊತ್ತುಗೆ ಉರಿ ಬೆಸುಲ್ನಿ ಬೆಚ್ಚ ಇರತ್ತು. ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು. ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು. ಸೂರ್ಯ ಮುಳ್ಕೊಗ ನೋಡಿದಿ ನಕ್ಷತ್ರ ಮಿಣುಕುತ್ತು. ಸೂರ್ಯ ಮುಳ್ಕೊಗ ನೋಡಿದಿ ನಕ್ಷತ್ರ ಮಿಣುಕುತ್ತು. ಅಸತಿ ಚಂದ್ರ ನಿಲ್ಕುತ್ತು. ಅಸತಿ ಚಂದ್ರ ನಿಲ್ಕುತ್ತು. ಅದು ಒಂದು ಕುಂಬಾರ ಭಾಷೆಯಲ್ಲಿ ಬರೆಯಿರಿ. ಅದೊಂದು ಮೂರನೇ ಕವನ. ಅದು
0: ಕುಂಬಾರ ಭಾಷೆಯಲ್ಲಿ ನೀವು ಎಷ್ಟು ಕವನ ಬರೆದಿರಿ?
1: ಕುಂಬಾರ ಭಾಷೆಯಲ್ಲಿ ಒಂದು 7-8 ಕವನ ಬರೆದಿರ್ತೀನಿ.

0: ಗಟ್ಟಿ ಬರೆದ ಕವನ ಎಸ್, ಈಗ ಇಸುತುಮಡ ಬರೆದ ಕವನ ಎಸ್, ಅದರಲ್ಲಿ ಕವನ ಮತ್ತೆ ಬೇತೆ ಬೇತೆ ಸಾಹಿತ್ಯ ಎಲ್ಲ ಬರೆದಿರಿ, ನೀವು ಭಜನೆ ಬರೆದಿರಿ ಮತ್ತೆ ಆಲ್ಬಮ್ ಸಾಂಗ್ ಮಾಡಿದಿರಿ, ಇದೆಲ್ಲ ಟೋಟಲ್ ಆಗಿ ನೀವು ಎಸ್ ಮಾಡಿದಿರಿ.
1: ಕವನ ಅಂತ ಹೇಳಿದ್ರೆ ತುಳು ಬಿಕ್ಕ ಕನ್ನಡ ಕವನ 2157 ಬರೆದೆ ಒಟ್ಟಿಗೆ, ಬಿಕ್ಕ ಬ್ಯಾರಿ ಭಾಷೆನಿ ಒಂದು ಕವನ ಬರೆದೆ, ಬಿಕ್ಕ ಹವ್ಯಕ ಬ್ರಾಹ್ಮಣ ಭಾಷೆನಿ ಒಂದು 4-5 ಬರೆದೆ, ಬಿಕ್ಕ ನಮ್ಮ ಭಾಷೆನಿ ಒಂದು 7 ಹಂಗೆ ಒಂದು 2165 ಟೋಟಲ್ ಕವನಗಳಕ್ಕೆ. ಬಿಕ್ಕ ಬೇತೆ ಬೇತೆ ಪ್ರಕಾರ ಅಂತ ಹೇಳ್ತಡೆ
0: ಭಜನೆ
1: ಭಜನೆ ಅದು ಭಜನೆ ಭಕ್ತಿ ಗೀತೆ ಹಂಗೆ ನೋಡಕ್ ಹೋಗ್ತಡೆ ಲೇಖನ 46 ಬರೆದೆ, ಭಜನೆ 31, ಕತೆ 9, ಬಿಕ ಎದುರು ಕತೆ ಅಂದ್ರೆ ಮುಂದೆ ಬರೋ ಎದುರು ಕತೆ ಅದು ಎದುರು ಕತೆ ಒಂದು 7, ಬಿಕ ಜ್ಞಾನ ಕತೆ ಅಂದ್ರೆ ಸಣ್ಣ ಒಂದು ಕತೆ ಅದೊಂದು 2, ಬಿಕ ಒಂದು ತುಳು ಭಾವಗೀತೆ 4, ಬಿಕ ಕನ್ನಡ ಭಾವಗೀತೆ 1, ಬಿಕ ಕನ್ನಡ ಶಿಶು ಗೀತೆ ಅಂದ್ರೆ ಮಕ್ಕಳ ಪದ್ಯ ಅದೊಂದು 3, ಬಿಕ ಸ್ಟೇಟಸ್ ಹಾಕಿದಕ್ಕೆ ಸಾಹಿತ್ಯ ಚೆನ್ನಾಗಿ ಬರೀತು 30 ಒಂದು ನಿಮಿಷದ ಅದೊಂದು 4 ಸಾಂಗ್ ಬರೆದೆ, ಬಿಕ್ಕ ಇದು ಪದ್ಯಗಳೊಂದು 16 ಪದ್ಯ ಬರೆದೆ ಅಂತ ಎಲ್ಲ ಬರೆದೇ ಸುಮಾರು ಆಯ್ತು ಎಲ್ಲ ಅದೊಂದು ಪ್ರಕಾರಗಳು ಬೇತೆ ಬೇತೆ ಪ್ರಕಾರ.
0: ಅದಲ್ಲದೆ ನೀವು ಆಲ್ಬಮ್ ಸಾಂಗ್ ಸಾಹಿತ್ಯ ಬರೆದಿರಿ, ಬೇತೆ ಬೇತೆ ದೇವಸ್ಥಾನದ ಆಲ್ಬಮ್ ಸಾಂಗ್ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ, ಇದರ ಬಗ್ಗೆ ಸ್ವಲ್ಪ ಹೇಳ್ತಾನೆ.
1: ಅದು ದೇವಸ್ಥಾನದ ಸಾಹಿತ್ಯ ಬರ್ತದೆ ಅಂದ್ರೆ ಅದೊಂದು ದೇವರ ಒಂದು ಕೊಟ್ಟಂತ ಆಶೀರ್ವಾದ ಅಂತ ಹೇಳೋಕಾಸಿ, ಸರಸ್ವತಿ ದೇವಿನ ಒಂದು ಆಶೀರ್ವಾದ, ಇಲ್ಲದೆ ನಮಗಂತ ಭಾಗ್ಯ ಸಿಕ್ತಾಗೆ ಒಂದು ಇದು ಅದು ದುಡ್ಡು ಬೇಕಾಗಿ ಬರೆತಾಗಲ್ಲ, ಅದು ಯಾರಿಗೆ ಹೇಳ್ತಾರೆ ನಾವು ಸ್ಪಾನ್ಸರ್ ಮಾಡ್ತಾರೆ ನಮಗೆ ಒಂದು ಪದ್ಯ ಬರೆದಿಕೊಂಡು ಅವ್ರು ಹೇಳಕ್ಕೆ ನಾವೊಂದು ನಮಗಿಂದ ಆ ತಡೆ ಬರೆದಿ ಕೊಡ್ತು ಹಂಗೆ ಸುಮಾರು ಒಂದು 10-15 ಸಾಂಗ್ ಏನ ಭಕ್ತಿ ಗೀತೆ. ನಾವು
0: ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿದಂತ ಒಂದು ನಾಟಕ ಸಂಸ್ಥೆ ಒಂದು ಸಾಹಿತ್ಯ ಬರೆದು ಕೊಟ್ಟಿದ್ದೀರಿ, ಅದು ಆ ನಾಟಕದ ಮುಖಾಂತರ ಇಡೀ ಪ್ರಚಾರ ಆಯ್ತು, ಇದರ ಬಗ್ಗೆ ನೀವು ಹೇಳ್ತಂದ್ರೆ ಏನ್ ಹೇಳ್ತೀರಿ, ಈ ಸಾಹಿತ್ಯ ಬರೆಯಕ್ಕೆ ಯಾವ ರೀತಿ ನಿಮಗೆ ಅದೊಂದು ಒಂದು ಅವಕಾಶ ಸಿಕ್ಕಿತು ಅಂತ?
1: ಹೌದು, ಇದು ಮಂದಾರ ಕಲಾವಿದರು ಉಜ್ಜಿರಿ ತಂಡ, ಅದೇ ಗುಣಪಾಲ್ ಎಂ ಎಸ್ ಮಾಸ್ಟರ್ ಅವರು ಗುರುಗಳು, ಹಂಗೆ ಅವರು ನನ್ನ ಒಂದು 2 ಸರ್ತಿ ಹೇಳರು ನಮ್ಮ ಮಂದಾರ ತಂಡ ನಿಮ್ಮ ಆಯುಧ ತೊಡಾರು ನಾಟಕಗಳುಂಟು ಅದಕ್ಕೆ ನಂಗೆ ಒಂದು ಸಾಂಗ್ ಬರೆದಿ ಕೊಡಕು, ಲಾಸ್ಟ್ ಮೂಮೆಂಟ್ ಆ ನಾಟಕ ನೋಡುತ್ತೆ ನಿಮ್ಗೆ ಗೊತ್ತದೆ ಲಾಸ್ಟ್ ಮೂಮೆಂಟ್ ಅದೇ ಒಂದು ಸಹನ ಹೆಣ್ಣು ಇರ್ತಳು ಅವಳು ಸಾಯ್ತ ಅಂತ ಪರಿಸ್ಥಿತಿ ಬರ್ತಿ ಸಾಯ್ತ ಸೀನಿ ಲಾಸ್ಟ್ಗೆ ಮನೆಗೆ ಇದ್ದ ಹೆಣ್ಣು ಒಬ್ಬಳೆ ಅವಳು ಆ ಹೆಂಗಸು ಸಹನ ಹೆಂಗಸು ಪುಚ್ಚ ಕಚ್ಚಿದಿ ಸಾಯ್ತ ಆ ಸಾಹಿತ್ಯ ಸೀನಿಗೆ ಅತಿ ಆ ಪದ್ಯ ಬಹುದು ನೀವು ನಾಟಕ ನೋಡಿ ಗೊತ್ತ. ಈಗ ಫಸ್ಟ್ ಸ್ಟಾರ್ಟಿಂಗ್ ಶುರುವಾತಿ ಒಂದು ಪದ್ಯ ಹಾಕ್ತಾರೆ ಸ್ಟೇಜ್ ಸಟ್ ಮಾಡಿರುತ್ತೆ ಆ ಪದ್ಯ ನಾವು

0: ಈ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಬರೆದದ್ದು, ಕವನ ಕಥೆ ಇದೆಲ್ಲ ಬರೆದ ಒಂದು ಪುಸ್ತಕ ಎಲ್ಲ ಬಿಡುಗಡೆ ಮಾಡಿದಿರಿ. ತುಳು ಕವನ ಸಂಕಲನ ಉರುವೆ ನಿಲ್ತ ಪುಸ್ತಕ ಬಿಡುಗಡೆ ಮಾಡಿದಿರಿ. ಈ ಉರುವೆ ನಿಲ್ತ ಪದದ ಅರ್ಥ ಎಂತರನ್ನೊಂದು, ಆಮೇಲೆ ಇನ್ನೊಂದು ಜನಗಳಿ ಈ ಪುಸ್ತಕ ಎಂತರ ವಿಷಯ ಸಿಕ್ಕುತ್ತು ನಿಲ್ತದ ಒಂದು ಹೇಳ್ತೀರಿ.
1: ಉರುವೆ ನಿಲ್ತಡೆ ನಾವು ಈಗ ಒಂದು ಕಂಗನ ದೈ, ಕಂಗನ ದೈ ಒಂದು ಫಿಂಗರ್ ಆಯ್ತು. ಈ ಪುಸ್ತಕ ಒಂದು ಫಿಂಗರ, ಅದರೊಳಗೆ ಫಿಂಗರ್ ಒಡೆಯುತ್ತೆ, ಅದರೊಳಗೆ ಈ ಫಿಂಗರ್ ಅದೇನಿ ಚೂ ಫಿಂಗರ್ ಬೆಳೆದಿ ಉರುವೆ ಬಹುದು ಅಡಕ್ಕೆ ದೊಡ್ಡ, ಅದು ಆ ಉರುವೆ ದೊಡ್ಡ ಎಂದಿಕ ಅಡಕ್ಕೆ ಆಯ್ತು, ಅದು ಉರುವೆ. ಅದಕ್ಕೆ ಪುಸ್ತಕ ಉರುವೆ ಎಂದು ಕೊಟ್ಟು, ಉರುವೆ ಅಂದ್ರೆ ಪ್ರತಿ ಒಂದು ಉರುವೆ ಎಲ್ಲ ಒಂದೊಂದು ಕವನ ಅಂದ ಅರ್ಥ.
0: ಅದರ ಅದರಲ್ಲಿಗ ಆ ಪುಸ್ತಕದಲ್ಲಿ ಜನಗಳು ಏನು ನಿರೀಕ್ಷೆ ಮಾಡಲು ಎಂತರ ಯಾವ ವಿಷಯ ಉಂಟು ಎಂತರ ಉಂಟು
1: ಜನಗಳು ಏನೇನು ಬೇಕ ಏನ್ ಹೇಳ್ತಾರೆ, ಪ್ರತಿ ಒಂದು ವಿಷಯದ ಬಗ್ಗೆ ಉಂಟು. ಒಂದು ತುಳುನಾಡದ ಕಲ್ಚರ್ ಬಗ್ಗೆ, ಇಕ್ಕೊಂದು ರೈತರ ಬಗ್ಗೆ, ಕೃಷಿದ ಬಗ್ಗೆ, ಇಕ್ಕ ಮಳೆ ಇರಕ್ ಎಲ್ಲ ವಿಷಯದ ಬಗ್ಗೆ ಪ್ರತಿ ಒಂದೊಂದು ಕವನಗಳು. ಹಂಗೆ ಅದೇ 100 ಕವನ ಉಂಟು ಆ ಪುಸ್ತಕದಲ್ಲಿ, 100 ಉರುವೆ ಉಂಟು ಅದರೊಳಗೆ. ಪ್ರತಿಯೊಂದು ಉರುವೆ ಎಲ್ಲ ನಾವು ಓದುತ್ತೆ, ಪ್ರತಿಯೊಂದು ಅರ್ಥ ಕೊಡ್ತಾ ಇದೆ, ಮನಸ್ಸಿನ ಭಾವನೆಗಳು ಅರ್ಥ ಮಾಡುತ್ತಂತ ಕೆಲವು ಉಂಟು. ಬಿಕ್ಕ ಜಾತ್ರೆದ ಬಗ್ಗೆ ಉಂಟು, ತುಳುನಾಡದ ಕಂಬಳ ಕೋಲಿದ ಕಟ್ಟ ಹಂಗಿದ ಪೂರ ಉಂಟು.
0: ನೀವೊಂದು ಇಷ್ಟೊಂದು ಸಣ್ಣ ವಯಸ್ಸಿಗೆ ಒಂದು ದೊಡ್ಡ ಸಾಧನೆ ಮಾಡಿದಿರಿ. ಕವನ ಕತೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಮೂಲಕ ಹೆಸರು ಮಾಡಿದಿರಿ, ಗೌರವ ಪಡೆದಿರಿ. ಈಗ ಹಿಂಗೆ ಎರಡೊಬ್ಬ ಹಿಂಗೆ ನಾಲ್ಲ ಹಿಂಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಕು, ನಂಗೆಲ್ಲ ಬರವಣಿಗೆ ಬರೆಯೋಕು, ಕವನ ಕತೆ ಸಾಹಿತ್ಯ ಎಲ್ಲ ಬರೆಯೋಕು ಅಂತ ಒಂದು ಮನಸ್ಸಿದ್ದಾಳೆ, ಅವರಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತ ಒಂದು ಹೇಳೋಣ.
1: ನನ್ನ ಉದ್ದೇಶ ಅದೇ, ಈಗ ಹುಡುಗರು ಆಗಲಿ ಹೆಣ್ಣುಗಳಾಗಲಿ ಆಮೇಲೆ ಬರೆತರೆ ಕಮ್ಮಿ ಆಯ್ತು. ಈಗ ಪ್ರತಿಯೊಂದು ಬರೆತರಲಿಲ್ಲ ಓದುತ್ತರಲಿಲ್ಲ ಅದಂಗೆ ಆಯ್ತು. ಹಂಗೆ ಕೆಲವು ಯಾರು ಬರೆತಾರೆ ಅವ್ರಿಗೆ ನನ್ನಿಂದ ಎಂತರ ಹೆಲ್ಪ್ ಆಯ್ತು, ಅವ್ರಿಗೆ ಬೇಕಾಗ ಈಗ ಸಲಹೆ ನಂಗೆ ಅದರ ಬರೆಯಬೇಕು, ಅದ್ರೆ ಹೆಂಗೆ ಬರೆಯಲ್ಲ ಅಂದ್ರೆ ಯಾರು ಕೇಳತ್ತಲ್ಲ ನಾನು ಬರೆಸಿದಂತ ಪ್ರಯತ್ನ ಮಾಡುಳ್ಳೆ. ಸುಮಾರು ಒಂದು 10 ಜನ ಮುಟ್ಟು ಉಳ್ಳರು, ಈಗ ಹೆಂಗೆ ಯಾವತ್ತು ಬರೀತಾರೆ ಕಳಗುತ್ತಾರೆ ಹೆಂಗೆ ಆಯ್ತು ನೋಡಿ ನೀನು ಹೇಳ್ತಾರೆ. ಈಗ ನಮ್ಮ ಖುಷಿ ದೇಶಾರ ಅಂತ ಹೇಳ್ತಾರೆ ಇಜಿಲಂಪಾಡಿ ನಿಮ್ಮ ಹುಡುಗ ಬಾಲಕೃಷ್ಣ ಅಂದ್ರೆ ಅವರು ಈಗ ಬರ್ಕೊಂಡುಳ್ಳರು. ಬೆಕ್ಕ ಈಗ ಮೊನ್ನೆ ನನ್ನಡೆ ಹೇಳರು ನಾನು ಪುಸ್ತಕ ಮಾಡೋಕು, ನನ್ನ ಕವನಗಳ ನೀವು ಹೆಂಗೆ ಕಳಗುತ್ತೆ, ನಾನು ಜೆರಾಕ್ಸ್ ತೆಗೆಸಿ ಪೂರ ಬರೆದು ಕಳಗುತ್ತೆ, ಅದರನ್ನ ಹೆಂಗೆಲ್ಲ ನೀವು ಎದ್ದು ಬೇಕ ಕವನಗಳ ನಾವು ಪುಸ್ತಕ ಹಾಕೋಕು, ಅದರ ನೀವು ನಂಗೆ ಮಾರ್ಕ್ ಮಾಡಿ ಕೊಡಿ ನೀನು ಹಂಗೆ ಅಂತ ಹುಡುಗರು ಬೆಳೆಯುತ್ತೆ. ನಾವು ಖುಷಿ ಆಗುತ್ತೆ, ಬಿಕ್ಕ
0: ಪ್ರೋತ್ಸಾಹ
1: ಕೊಡೋಕು, ನಾವು ನಮ್ಮಿಂದ ಪ್ರೋತ್ಸಾಹ ನಾವು ಮಾಡೋಕು ಬೆಳೆಸೋಕು ಅಂತೇಳಿ ಸಾಹಿತ್ಯ ಕ್ಷೇತ್ರ ಉಳಿಯೋಕೆ ಸಾಧ್ಯ ಅಂದ್ರೆ ಎಲ್ಲೆಡೆ ಖಂಡಿತ ಕಷ್ಟ ಉಂಟು.

0: ಒಂದು ಕಾರ್ಯಕ್ರಮದ ಮೂಲಕ ನಾವಿಂದು ಕುಂಬಾರ ಭಾಷೆಯಲ್ಲಿ ಸಂದರ್ಶನ ಮಾಡುಲ್ಲ. ಈ ಕುಂಬಾರ ಭಾಷೆಯಲ್ಲಿ ಮಾತಾಡ್ತಾರ ಸಂಖ್ಯೆ ಕಮ್ಮಿ. ನಾವೊಂದು ಏನೋ ಮುಜುಗರ ಸಾರ್ವಜನಿಕ ಪ್ರದೇಶದಲ್ಲಿ ಆಗಲಿ ಮಾತಾಡ್ತದಾಗಲಿ ಎಲ್ಲಿ ಆಗಲಿ ಮಾತಾಡ್ತ ಬಾರಿ ಕಮ್ಮಿ, ಏನೋ ಒಂದು ಮುಜುಗರ ಪಡ್ತಂದೆ ಹೇಳಲು. ಈ ಕುಂಬಾರ ಭಾಷೆನ ನಾವು ಸಮಾಜದ ಒಂದು ಮುಖ್ಯ ಅಂಗ ಇದಾರಕ್ಕೊಂದೆಡೆ ಯಾವ ರೀತಿ ತರಲು ನಿಲ್ತೊಂದು ನಿಮ್ಮೊಂದು ಅಭಿಪ್ರಾಯ ಹೇಳಲು.
1: ನನ್ನ ಉದ್ದೇಶ ನಾವು ಪ್ರತಿ ಕಾರ್ಯಕ್ರಮ ಹೋಯಕಲ್ಲೆಲ್ಲ ನಮ್ಮ ಭಾಷೆನ ನಾವು ಮಾತಾಡೋದು. ಈಗ ನಾವು ಎಲ್ಲಿ ಹೋಗ್ತೇವೆ ಕೆಲವ್ರು ಹೇಳ್ತೇವೆ ಪೇಂಟನ್ ಹೋಗಿ ಮಾತಾಡ್ತಿದ್ವಿ ನಮಾಸೆ ಮಾತಾಡೋದು ಅಂತೇಳಿ ಅಂಜಿಗೆ ನಾ ಇಂತರ ಒಂಥರ ನಾಚಿಗೆ ನಾಚಿಗೆ ಅಂತಕ್ಕೆ ಪಡೆಯೋಕು ಇರ್ತದೆ. ನಾವು ಎಲ್ಲಿ ಹೋಗೋಣ ನಾವು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಮಾತಾಡೋಕು. ಈಗ ಬೇತೆ ಇದಾರೆ ನೋಡಿ ಅವರ ಭಾಷೆನ ಅವರು ಮಾತಾಡ್ತಾರೆ. ನಾವು ನಾಸೆ ಎಲ್ಲಿ ಹೋಗ್ತಾ ನಾವು ನಮ್ಮ ಭಾಷೆನ ನಾವು ಮಾತಾಡ್ತೇವೆ. ಅದೇ ನಂಜಿಗೆ ಅಂತಾರೆ ಉಂಟು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಎಲ್ಲಿ
0: ಭಾಷೆ ಮುಂದೆ ಬೆಳವಣಿಗೆ
1: ಬೆಳವಣಿಗೆ ಬಹುದು. ಈಗ ನಾವು ಈಗ ನಮಗೆ ಏಳು ಮಗಣೆ ತಡೆ ಇನ್ನೊಂದು ಐದು ಮಗಣೆ ಉಂಟು, ಎರಡು ಭಾಷೆ ಉಂಟು. ಹಂಗೆ ಎರಡು ಭಾಷೆ ಅಲ್ಲ ಅದೇ ಚೂರು ಹೆಚ್ಚು ಕಮ್ಮಿ ಇರಕ್ಕೆ ಅಂದ್ರೆ ಮಾತಾಡ್ತಾಗ ನಾವು ನಮ್ಮ ಭಾಷೆಯಲ್ಲಿ ಮಾತಾಡೋಕು ಬೆಳೆಸೋಕು.
0: ಸುತ್ತಮುತ್ತ ನಿಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಗೌರವ ಪ್ರಶಸ್ತಿ ಎಲ್ಲ ಬಂದಿತ್ತು. ಇನ್ನು ಮುಂದೆ ನಿಮ್ಮ ಏನಾಡಿ ಹೊಸ ಕೃತಿಗಳ ಬಿಡುಗಡೆ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಡಿ ಹೊಸತನ ಉಂಟಾ, ಅಲ್ಲದೆ ನಿಮ್ಮ ಮುಂದಿನ ಯೋಜನೆ ಅಂತಾರೆ ಅಂತ ಹೇಳಲ್ಲ.
1: ಖಂಡಿತ ನೆಕ್ಸ್ಟ್ಗೆ ಈಗ ತುಳು ಮಾಡಿ ನೆಕ್ಸ್ಟ್ಗೆ ಒಂದು ಕನ್ನಡ ಚುಟುಕುಗಳ ಪೂರ ಸೇರಿಸಿದಿ, ಒಂದು 100 ಚುಟುಕು ಮಾಡಿದಿ, ಒಂದು ಪುಸ್ತಕ ಮಾಡೋಕೊಂದು ಉಂಟು, ಆಸೆ ಉಂಟು ದೇವರೈತು ಸರ್. ಹಂಗೆ ಅದರ ಇಲ್ಲಿ ನಾವು ಪ್ರಿಂಟ್ ಮಾಡ್ತೀವಿ ಇಲ್ಲಿ ಉಜಿರಿನಿ ಮಂಜುಶ್ರೀ ಅದ್ರಲ್ಲಿ ನಮ್ಮ ಬಂದರದಾರೆ ಊರದಾರೆ ಉಳ್ಳರು ದೀಕ್ಷಿತ್ ಅವರೇ ಮಾಡಿ ಕೊಡ್ತಾರೆ ಎಲ್ಲ ವ್ಯವಸ್ಥೆ ಎಲ್ಲ ಒಂದೇ ಸರ್ತಿಲ್ಲ ಅವರೇ ಮಾಡಿ ಪುಸ್ತಕ. ಹಂಗೆ ಅವರೇ ನಾವು ಇಲ್ಲೇ ಮಾಡ್ತೀವಿ ಉಜಿರಿ.
0: ನೀವು ಪ್ರತಿದಿನ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಪ್ರತಿದಿನ ನಿಮ್ಮೊಂದು ವೃತ್ತಿ ನಿರ್ತಕ್ಕಂಥ ಕೆಲಸವನ್ನು ಮಾಡಿ ಈ ಕೆಲಸದ ಒಟ್ಟಿ ನೀವು ಈ ಕಥೆ ಸಾಹಿತ್ಯ ಕವನ ಸಂಕಲನ ಇದೆಲ್ಲ ಬರಕಿರಲ್ಲ, ನೀವಿದು ಈ ಕೆಲಸದ ಒಟ್ಟಿ ವೃತ್ತಿಯ ಒಟ್ಟಿ ನೀವು ಇದರ ಮಾಡಿ ಬರ್ತೀರಿ?
1: ವೃತ್ತಿಯ ಬೇತೆ ಪ್ರವೃತ್ತಿಯ ಬೇತೆ, ವೃತ್ತಿ ಒಂದು ಕಡೆ ಆಗಣಿರ್ತು ಪ್ರವೃತ್ತಿ ಇದು ಮನಸ್ಸನ್ನೇ ಮೂಡುತ್ತಂತೆ.
0: ಸಮಯ
1: ಕವನಗಳ ನಾವು ಬರೆಯುತ್ತಿ ಇದು ಒಂದು ಹುಟ್ಟುತ್ತು ಅದರ ಆಗನೇ ಬರೇಕಂತ ಅದಕ್ಕೆ ಟೈಮ್ ಇಲ್ಲ, ಟೈಮ್ ಸಮಯ ಬೇಕಂದ ಇಲ್ಲ ನಮಗೆ. ಅದಕ್ಕೆ ಅದಕ್ಕೇನೆ ಕುಳ್ರಾಕಿಲ್ಲ, ಕವನ ಬರೆಯಕ್ಕೆಂದೇ ಕುಳ್ರಾಕಿಲ್ಲ, ಮನಸ್ಸಿಗೆ ಬಂದಂತ ಕವನಗಳ ಬರೆದಿವೆ ಚಿಂತೆ. ಆ ಬರೆದಿ ವಚನ ಕವನಗಳ ಬಿಕ್ಕ ಒಮ್ಮೆ ಬರೆದಿ ವಚಿತೆ, ಬೇಕಾದ್ರೆ ಆಗನೇ ಕಳಗಕ್ಕಿಲ್ಲ ಯಾರಿಗೆ, ಬೇಕಾದ್ರೆ ಸುಮಾರು ಸತಿ ಓದಿದಿ, ಬಿಕ್ಕದಕ್ಕೆ ಕೂಡ ಸೇರ್ಸಕ್ಕೆ ಸೇರಿಸುತ್ತೆ ಬಿಕ್ಕ. ಅದೇ ಒಂದು ಅಕ್ಷರಗಳ ಪದಗಳು ಲಾಯ್ಕಿಲ್ಲಡೆ ಅಂದ್ರೆ ನಮ್ಗೆ ಅದು ಅದಕ್ಕೆ ಹಿಡಿತಾಳ ಅಂತ ಹೇಳಿ ಕೂಡ ತೇರಿಸುತ್ತೆ, ಚೇಂಜಸ್ ಮಾಡುತ್ತೆ. ಹಂಗೆ ಬಿಕ್ಕದ್ರ ಒಂದು ಕವನ ಸರಿಗಟ್ಟಾಕೋದ ಒಂದು ದಿನ ಬೇಕೆ. ಹಂಗೆ ಬಿಕ್ಕ ಕೆಲವುದಾಗ ರಪ್ಪ ಆಯ್ತು, ಒಂದು ನಿಮಿಷದ ಅರ್ಥಗಳು ಉಂಟು. ಬಿಕ್ಕ ಕೆಲವು ಕವನಗಳು ಚೂರು ನಮಗೆ ಜಾಸ್ತಿ ಮನಸ್ಸಿಗೆ ಹುಟ್ಟು ಲಾಯ್ಕ್ ಇತ್ತು ಅಂತ ಹೇಳಿದ್ರು ರಪ್ಪ ಆಗನೆ ಕಳೆದಿಲ್ಲ ಆಗುತ್ತೆ ಕೆಲವು ಬರೆದಿ ಬೇಕೊಂದ ಕೆಲವುದಾಗ ಈ ಟಾಪಿಕ್ ಕೊಡ್ತಾರೆ ಪ್ರಕಾರಗಳ ಬರೆಯುತ್ತಿ ಮಾತ್ರ ಅದು ಅದಕ್ಕೆ ಟಾಪಿಕ್ ಅವ್ರು ಕೊಡ್ತಾರೆ ಅದುವೇ ವಿಷಯದ ಬಗ್ಗೆನೇ ಬರೆಯಬೇಕು. ಬೇಕದು ಒಂದು ಸಾಲನ ಈಸೆ ಕವನ ಪದ ಬೇಕು ಅಕ್ಷರ ಬೇಕಂದು ಹಾಗೆ ಬರೋರ್ತು ಹಾಯ್ಕು ಆಗಲಿ ಟಂಕ್ ಆಗಲಿ ಐನೇಸ್ ಅದಕ್ಕೆ ಪುರ ಒಂದೊಂದು ಪ್ರಕಾರ ಉಂಟು ಕ್ರಮ ಉಂಟು ಬರೆಯಕ್ಕೆ ಅದು ಒಟ್ಟಾರ ಕೈಲ್ಲ ಅದು ಹೆಂಗೆ ನಿಯಮ ಉಂಟು ಹಾಗೇನೆ ಬೇಕು.
0: ನೀವು ಈಗ ಸಾಹಿತ್ಯ ಕವನ ಲೇಖನ ನಿರೂಪಣೆ ಇದರಲ್ಲಿ ನೀವು ಒಂದು ಹವ್ಯಾಸ ಆಗಿ ನೀವು ಮಾಡಿ ಬಂದಿದ್ದೆ, ಅದರ ಜೊತೆ ನೀವೊಂದು ವೃತ್ತಿ ಮಾಡುಳ್ಳಿರಿ?
1: ಖಂಡಿತ ಕೆಲಸ ಅನ್ನೋದಕ್ಕೆ ಪ್ರತಿಯೊಬ್ಬ ಒಂದು ಹೊಟ್ಟೆ ಬಾಡಿಗೆ ಮಾಡ್ತಂತ ಹೊಟ್ಟೆ ಬಾಡಿಗೆ ಮಾಡ್ತಾ ಕೆಲಸ ಎದುಲಾವ್ತು ಅದಕ್ಕೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ. ಈಗಿನ ಜನರೇಷನ್ ಕೆಲವ್ದರಿಗೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ ಹಾಕು, ನಮ್ಮ ಉದ್ದೇಶ ಅದಲ್ಲ. ಒಟ್ಟಿಸಿ ದಿನಂಗೆ ಒಂದು 700-800 ರೂಪಾಯಿ ಕೆಲಸ ಮಾಡ್ತಾರೆ, ಅದೇನು ದಿನ ಹೋಗು ಬೇಕ ಮನಸ್ಸಿಗೆ ನೆಮ್ಮದಿ ಬೇಕು. ದುಡ್ಡು ಒಂದು ಜೀವನ ನಡೆಸಕ್ಕೆ ಮಾತ್ರ ಬೇಕು ಅಲ್ಲ ಹೊರತು ದುಡ್ಡೇ ಜೀವನ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅಂದರೆ ಈಗ ನಾವು ಕೆಲಸ ಮಾಡ್ತಾ ಅಡಕೆ ಸೇಪಿಸ್ತೇವೆ, ಅಡಕೆ ಸೇಪಿಸ್ತೇವೆ ನಾವು 8 ಗಂಟೆ ಹೊತ್ತಾರೆ ಹೊತ್ತೋ ಬೇಕ ಅದೇನಿ ನಮಗೆ ಬೇಕಾದ ಟೈಮ್ ಸಿಕ್ಕುತ್ತು, ಬೇಕ ಮಧ್ಯಾಹ್ನ ಟೈಮ್ ಇರ್ತು, ಬೇಕ ಬೈಕ್ಗೆ ಒಂದು 4 ರಾತಿ ಬತ್ತು ಮನೆ ಯಾಕಂದ್ರೆ ಅಂತ ದಿನ ಕೆಲವೊಮ್ಮೆ 1,000 ರೂಪಾಯಿ ಆಗುತ್ತು, ಕೆಲವೊಮ್ಮೆ 900 ರೂಪಾಯಿ ಆಗುತ್ತು, 800 ರೂಪಾಯಿ ಆಗುತ್ತು. ಹಂಗೆ ಬೇಕ ಈಗ ರಜೆಯಲ್ಲಿ ಮಕ್ಕಳು ಉಳ್ಳರು ಒಂದು 5-6 ಜನ ಮಕ್ಕಳು ಉಳ್ಳರು ಬೇಕ ಜೀವನ ಹೋಗ್ತು ತೊಂದರೆ ಇಲ್ಲ. ಬೇಕ ಅದು ಇದೊಂದು ವ್ಯಕ್ತಿ ಬೇಕ ಬಂದಿಯ ಇನ್ನಿಕ ರಿಕ್ಷಾ ಉಂಟು, ರಿಕ್ಷಾ ಇತ್ತಡೆ ಬಾಡಿಗೆ ಇತ್ತಡೆ ಹೋಗ್ತೆ ಒಂದು 200 ರೂಪಾಯಿ ಪುರ ಒಮ್ಮೆ ಆಗುತ್ತು. ಬೇಕೊಮ್ಮೆ ರಜೆ ಇದ್ದ ದಿನ ಮನೆ ಇದ್ದರೆ ಬಾಡಿಗೆ ಇತ್ತಡೆ ಹೋಗ್ತಾರೆ ಹಂಗೆ ಅಡ್ಜಸ್ಟ್ ಆಗುತ್ತೆ ತೊಂದರೆ ಇಲ್ಲ. ಅಂದ್ರೆ ಮನಸ್ಸಿಗೆ ನೆಮ್ಮದಿ ತಡೆ ಆತ
0: ನಿಮ್ಮ ಕೆಲಸ ನಿಮ್ಮ ಮನಸ್ಸಿಗೆ ನೆಮ್ಮದಿ
1: ನಾ ಮಾಡ್ತಂತ ಕೆಲಸ ನೀ ಅಡಕೆ ಸಿಗ್ತಾ ನಂಗೇನು ಬೇಜಾರಿಲ್ಲ ಅದೇನು ನಂಗೆ ಖುಷಿ ನಾವು ಕೆಲಸ ಮಾಡ್ತೇನೆ ಅಂತಡೆ ಯಾರಾಗಲೂ ಅದೇನಿ ಇನ್ನು ಅದುವೇ ಈ ಸೊತ್ತಿಗೆ ಬಾ ಈ ಸೊತ್ತಿಗೆ ಹೋಗು ಯಾರಲ್ಲ ಹೇಳ್ತಲ್ಲ ನೀನು ಆಸೆ ಮಾಡು ಈಸೆ ಮಾಡು ಅಂತ
0: ಹೇಳ್ತಾರೆ ನಾವು ಕೆಲಸ ಮಾಡಿದ್ರೆ. ಈಗ ಈ ಕುಂಬಾರ ಸಮುದಾಯ ಒಂದು ಮಡಕೆ ಮಾಡ್ತಾ ಒಂದು ಹಿಂದಿನಿಂದ ಬಂದ ಒಂದು ವೃತ್ತಿ, ಈಗ ಈ ಕುಂಬಾರ ಸಮುದಾಯಲ್ಲಿ ಮಡಕೆ ಮಾಡ್ತ ವೃತ್ತಿ ಬಾರಿ ಅಳಿವಿನಂಚಿನಲ್ಲಿ ಉಂಟು. ಈಗಿನ ಯುವ ಸಮುದಾಯ ಅದಕ್ಕೆ ಮುಂದೆ ಬಂದನೂ ಇಲ್ಲ. ಈಗ ಈ ಯುವ ಸಮುದಾಯ ಅದಕ್ಕೆ ಮುಂದೆ ಬರಕಂದ್ರೆ ನೀವು ಅವ್ರಿಗೆ ಯಾವ ರೀತಿ ಏನ್ ಹೇಳ್ತೀರಿ ಅಂತ ಹೇಳಿ ಒಂದು ಹೇಳ.
1: ಮಡಕೆ ಮಾಡಿದ ಬಗ್ಗೆ ಉಳಿಸತ್ತ ಬಗ್ಗೆ ಹೇಳ್ತಾರೆ ನಮ್ಮ ನೋಡತಾಳೆ ಗೊತ್ತಾಗುತ್ತೆ ಅಂದ್ರೆ ನಾವೇ ಕಲ್ತಲ್ಲ, ನಿಜವಾಗಿ ನಾವು ಕಲ್ತೋಗಿತ್ತ ನಾವು ಅದರ ಕಲ್ತಲ್ಲ ನಮಗೆ ಆಗ ಕಲ್ಸತರ್ಲ ಇದ್ದಲ್ಲ, ಹಂಗಾಗಿ ನಮ್ಮೂರ್ನ ಒಂದು ಹಿರಿಯರು ಬಿಟ್ಟ ತಡೆ ಇಬ್ಬರು ಮಾಡ್ತಾರೆ ಅಸಿ. ಈಗನ ಹುಡುಗರೇನಿ ಒಬ್ಬರು ಲಿಂಗಪ್ಪಣ್ಣಂದ್ ಅವರು ಡಿಸೈನ್ದ ಮಾಸ್ಟರ್ ಡಿಸೈನ್ದ ಮಾಡ್ತಾರೆ. ಬಿಕ್ಕ ಜಗದೀಶನವರು ಅವ ಸಾರನೆ ಕಲಿಸುವತ್ತ, ಬಿಕ್ಕ ಬೈಗಿಪುರ ಬಂದು ಮಾಡ್ತಾ, ಬಿಕ್ಕ ರಜೆ ಕೆಲಸ ಮಾಡ್ತಾ, ಅವ ಚೆನ್ನ ನನ್ನ ಯಜಿದನು ಅಂತೆಲ್ಲ ಈಗ ಮಾಡುಲ್ಲ. ಬಿಕ್ಕಪುರ ಪ್ರಾಯದರು ಮಾತ್ರ
0: ಮಾಡ್ತಾರೆ ಉಳ್ಳರು
1: ಇಬ್ಬರು. ಅದೇ ನಿಜವಾಗಿ ಹುಡುಗರು ಅದರ ಪುರ ಕಲ್ತೋಕು ಮಾಡೋಕು ಅಂತ ಹೇಳ್ತಾರೆ. ನಮ್ಮ ಪರಂಪರೆ ಉಳಿಸೋಕು ಒಂಥರ ಕುಂಬಾರ ಸಮುದಾಯದ ಮಡಕೆದ ಉಳಿಯೋಕು
0: ಉಳಿಯೋಕು
1: ವೃತ್ತಿ ಉಳಿಯೋಕು ಅಂತ.

0: ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಬೇರೆ ಬೇರೆ ಭಾಷೆಯಲ್ಲಿ ಕವನ ಎಲ್ಲ ಬರೆದಿರಿ, ಕನ್ನಡ ಮತ್ತೆ ತುಳು ಮತ್ತೆ ನಮ್ಮ ಭಾಷೆಯಲ್ಲಿ, ನಮ್ಮ ಭಾಷೆ ಅಂದ್ರೆ ಕುಂಬಾರ ಭಾಷೆಯಲ್ಲಿ, ಬ್ಯಾರಿ ಭಾಷೆ, ಹಿಂಗೇನೆ ಬೇರೆ ಬೇರೆ ಭಾಷೆಯಲ್ಲಿ ನೀವು ಕವನ ಬರೆದಿರಿ. ಈಗ ನಾವಿಂದು ಕನ್ನಡ ಭಾಷೆದೊಂದು ಕವನ ಹೇಳ್ತಂದ್ರೆ ಯಾವ್ದೊಂದು ಕವನ ನಿಮ್ಮೊಂದು ಇಷ್ಟವಾದ ಕವನ ಯಾವ್ದು ಹೇಳ್ತಿರಿ?
1: ಕನ್ನಡ ಭಾಷೆದ ಕವನ ನಾನು ಒಂದು ಓದುತ್ತೆ ಜಾಸ್ತಿ ಅಂತ. ಫಸ್ಟ್ಗೆ ಕನ್ನಡನೇ ಬರೀಕಿದ್ದೆ, ಬಿಕ್ಕ ತುಳು ಎಲ್ಲ ಬರೆ, ಎರಡೆ ಅಮ್ಮನ ಬಗ್ಗೆ ಒಂದು ಕವನ ಬರೆ. ಹೇಗೆ ಮರೆಯಲಿ, 9 ತಿಂಗಳು ಹೊತ್ತವಳನ್ನ, 10 ಊರನ್ನ ಸುತ್ತಿಸಿದವಳನ್ನ, ಸುತ್ತಿ ಹೊತ್ತು ತಿರುಗಿದವಳನ್ನ ನಾನು ಹೇಗೆ ಮರೆಯಲಿ. ಕೆನ್ನೆಗೆ ಮುತ್ತು ಕೊಟ್ಟವಳನ್ನ, ಬಾಯಿಗೆ ತುತ್ತು ಇಟ್ಟವಳನ್ನ, ಅವಳ ಕನಸ ಸುಟ್ಟವಳನ್ನ ನಾನು ಹೇಗೆ ಮರೆಯಲಿ. ಹೊಟ್ಟೆ ಪಾಡಿಗೆ ಬೆಂದವಳನ್ನ, ನೋವುಗಳಲ್ಲಿ ನೊಂದವಳನ್ನ, ಕಷ್ಟದಲ್ಲಿಯೇ ಬಂದವಳನ್ನ ನಾನು ಹೇಗೆ ಮರೆಯಲಿ. ವಿದ್ಯೆ ಕಲಿಸಿದ ಗುರುವಾದವಳನ್ನ, ಬುದ್ಧಿ ತಿಳಿಸಿದ ದೇವರಾದವಳನ್ನ, ನನಗೆ ಜಗವ ತೋರಿಸಿದವಳನ್ನ ನಾನು ಹೇಗೆ ಮರೆಯಲಿ. ಇದು ಕನ್ನಡ ಒಂದು ಅಮ್ಮನ ಬಗ್ಗೆ ಬರೆಯಂತ.
0: ಈ ಕರಾವಳಿ ಭಾಗ ನಡೆ ಅಲ್ಲಿ ಒಂದು ಭಜನೆಯ ಒಂದು ವಿಶೇಷವಾದ ಮಹತ್ವ ಉಂಟು. ಭಜನೆ ಕ್ಷೇತ್ರದಲ್ಲಿ ಎಲ್ಲ ಹೆಚ್ಚಿನವರೆಲ್ಲ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತದೆಂದು ನಾವು ನೋಡಿದ್ವಿ. ನೀವುನ ಒಂದು ಬೇತೆ ಬೇತೆ ಕಡೆ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತೇನೆ ಅಂತ ನಾನು ನೋಡಿದೆ. ಕೂತು ಭಜನೆ ಮಾಡ್ತದೆ, ಕುಣಿತ ಭಜನೆ, ಹಿಂಗೆ ಬೇತೆ ಬೇತೆ ಇದರಲ್ಲಿ ನೀವು ಭಜನೆ ಎಲ್ಲ ಮಾಡಿರಿ. ಈ ಭಜನೆಯಲ್ಲಿ ನಿಮಗೆ ಯಾವ ರೀತಿ ಖುಷಿ ಉಂಟು ನಿಲ್ತದೆ ಅಂತ ಹೇಳಲ್ಲ?
1: ಅದು ಹುಟ್ಟು ನಿಂತಾನೆ ಒಂದು ಸಾಧಾರಣ ಒಂದು ನಾವೊಂದು 15 ವರ್ಷದಿಂದ ಬಿಕ್ಕ, ಈಗ ನಂಗೆ ಒಂದು 30 ವರ್ಷ ಆಯ್ತು. 15 ವರ್ಷ ನೀ ಭಜನೆ, ಆ ಭಜನೆಯಿಂದಾಗಿ ನಾನು ಈ ಮೇಲೆ ಬಂದಿದೆ ಅಂದ್ರೆ ಇಷ್ಟಪಡ್ತೇನೆ. ಜೈಶ್ರೀರಾಮ ಗೆಳೆಯರ ಬಳಗ ಸಂಘಟನೆ ಇಲ್ಲ ಅಂತ ಹೇಳ್ತಾರೆ, ನಾನು ಇಲ್ಲಿ ಇರಕ್ಕೆಲ್ಲ ಸಾಧ್ಯನಿದ್ದಲ್ಲ. ಅದರಿಂದಾಗಿ ನಾನು ಭಜನೆಯಿಂದ ಮುಖ್ಯವಾಗಿ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಂತ ಹೇಳ್ತೆ ಅಂತೇಳಿ. ಭಜನೆ ನಾವು ಎಲ್ಲಿ ಹೊತ್ತಲ್ಲ ಭಜನೆ ಬಿಡ್ತಲ್ಲ, ಕುಣಿತ ಭಜನೆ ಮುಂದೆ ಬರೋ ಹೊತ್ತದ. ಈಗ ಭಜನೆ ಕುಣಿತ ಭಜನೆ ಹೊತ್ತ ಕಮ್ಮಿ ತಡೆ, ಹುಡುಗರ್ಲ ಇಲ್ಲ ಬಿಕ್ಕ ಎಲ್ಲ ಕೆಲಸ ಅದು ಇದು. ಈಗ ಕುಳಿತಿ ಭಜನೆ ಇದ್ರೆ ನಾವು ಎಲ್ಲಿ ಯಾರು ಬರ ಕೇಳತ್ತಲ್ಲ ಬತ್ತಲ್ಲ ಅಂತ ಹೇಳ್ತಾರೆ. ಕುಳಿತಿ ಭಜನೆ ನಾವು ಹೋಗ್ತೇನೆ.
0: ನೀವೊಂದು ಇಷ್ಟೊಂದು ಸಾಧನೆ ಮಾಡಕೊಂಡೆ ಅಲ್ಲಿ ಮನೆದರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ನೀವು ಈ ಸಾಹಿತ್ಯ ಬರುತ್ತೆ ಅಥವಾ ನೀವು ಇಂಥದೆಲ್ಲ ಕೆಲಸ ಮಾಡಿರ್ತಿ, ನಿಮ್ಮ ಮನೆದರ್ ನಿಮ್ಮ ಯಾವ ರೀತಿ ನಿಮ್ಮ ಬೆನ್ನೆಲು ಬಾಗಿ ಉಳ್ಳರು ನಿಲ್ತದೆ ಅಂತ ಹೇಳಲ್ಲ?
1: ಅದೇ ಕವನ ಬರೆತ ಬಗ್ಗೆ ಅಂತಂದ್ರೆ ಅಪ್ಪಂಗೆ ಅಮ್ಮಂಗೆ ಬಗ್ಗೆ ಅದರ ಬಗ್ಗೆ ಎಲ್ಲ ಆಸೆ ಗೊತ್ತಿಲ್ಲ ಅಂತಂದ್ರೆ. ಅವರು ಎಜುಕೇಶನ್ ಆಯಲ್ಲ ಅಮ್ಮಂಗೆ, ಅಪ್ಪಂಗೆ ಅದ್ರಲ್ಲಿ ಸ್ವಲ್ಪ ಓದುತ್ತಾರೆ, ಅವ್ರಿಗೆ ಗೊತ್ತುಂಟು. ಬಿಕ್ಕ ಅಣ್ಣ ಸಪೋರ್ಟ್ ಮಾಡ್ತಾರೆ ಜಾಸ್ತಿ, ಅವಂಗೆಲ್ಲ ಗೊತ್ತುಂಟು. ಸಾಧಾರಣ ಬಿಕ್ಕ ಅಕ್ಕ ದೂರ ಕಾರ್ಯಕ್ರಮ ಹೊತ್ತಿ ಬರ್ತಾವ ಸುಮಾರು ದಿಕ್ಕಿ, ಈ ಕೊಡಗುಂಗೆ ಅಲ್ಲಿ ಪುರ ಹತ್ತಿ ಅವನ ಬತ್ತದ ಒಟ್ಟಿಗೆ ಹಂಗೆ ದೂರದ ಕಾರ್ಯಕ್ರಮ ಇತ್ತ ಬತ್ತ ಬಿಕ್ಕ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾನೆ ಅಂತೇಳಿ. ಕವನಗಳ ಶೇರ್ ಮಾಡ್ತ ದೂರ ದೂರ ಅವಂಡೆ ಜಾಸ್ತಿ ಕಾಂಟ್ಯಾಕ್ಟ್ ನನ್ನದು ಜಾಸ್ತಿ ದೂರ ದೂರ ಕಾಂಟ್ಯಾಕ್ಟ್ ಆದ್ರೆ ಶೇರ್ ಮಾಡ್ತ ಹಂಗೆ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾರೆ ಮನೆಯಲ್ಲಿ ತೊಂದರೆ.
0: ಎಸ್, ಈಗ ನೀವಿರ್ತೊಂದು ಪ್ರದೇಶ ಅದು ಗ್ರಾಮೀಣ ಪ್ರದೇಶ ಅಂತ ಹೇಳಿ, ಈ ಗ್ರಾಮೀಣ ಪ್ರದೇಶದಲ್ಲಿ ಇದ್ದನದು ನೀವೀಗ ನಿಮ್ಮ ಸಾಹಿತ್ಯ ಬರವಣಿಗೆ ಇದರ ಮೂಲಕ ಅದರ ಜನಗಳಿಗೆ ಮುಟ್ಟಿಸೋಕೊಂದಡೆ ಯಾವ ರೀತಿ ಸಾಮಾಜಿಕ ಜಾಲತಾಣ ಯಾವ ರೀತಿ ನೀವು ಯೂಸ್ ಮಾಡಿರಿ, ಅಲ್ಲದೆ ನೀವು ನಿಮ್ಮ ಈ ಸಾಹಿತ್ಯ ಕ್ಷೇತ್ರನ ಜನರಿ ಯಾವ ರೀತಿ ಮುಟ್ಟಿಸಲು ಅಂತ ಹೇಳಲ್ಲ?
1: ಮೊದಲು ಈಗ ಫಸ್ಟ್ ಪೂರ ನಮಗೆ ನೆಟ್ವರ್ಕ್ ಇದ್ದಲ್ಲ, ಟವರ್ ಇದ್ದಲ್ಲ ನಮ್ಮೂರ್ನಿ. ನಾವು ಅಲ್ಲಿ ಕುಂಬಾರಿಕ ಘಟ್ಟಕ್ಕೆ ಮಡಕೆ ಮಾಡ್ತಾ ಪ್ಲೇಸ್, ಅಲ್ಲಿಗೆ ಹೋಗ್ತದೆ ಮೊಬೈಲ್ ಒತ್ತಕ್ಕೆ ಅಲ್ಲಿಂದ ಅಲ್ಲಿ ಹೋಗಿ ಕಳಿ ಅದರ ಶೇರ್ ಮಾಡ್ತಾ ಅಲ್ಲಿಂದ ಬಿಕ್ಕ. ಆಗ ಪೂರ ನಾನು ಆಸಿದ್ದಲ್ಲ, ಈಗ ಸುಮಾರು ವರ್ಷದಿಂದ ಬಿಕ್ಕ ಒಂದು ವರ್ಷ ಎರಡು ವರ್ಷದಿಂದ ಬಿಕ್ಕ ಟವರ್ ಎಲ್ಲ ಆಯ್ತು ತೊಂದರೆ ಇಲ್ಲ. ಬಿಕ್ಕ ಈ ವಾಟ್ಸಪ್ನೇ ಜಾಸ್ತಿ ಕವನಗಳ ಶೇರ್ ಏನಂತ ವಾಟ್ಸಪ್ನೇ. ಫಸ್ಟ್ಗೆ ಒಂದು ನನ್ನ ಫ್ರೆಂಡ್ ಒಬ್ಬರು ತುಳು ಬರವು ತುಳು ಕಬಿತ್ತೆ ಹೇಳಿ ಗ್ರೂಪ್ಗೆ ನನ್ನ ಇದು ಮಾಡಿದ್ರು. ಹಂಗೆ ಒಂದೊಂದೇ ಗ್ರೂಪ್ ಆಗಿದೆ, ಸಾಧಾರಣ ಒಂದು 70 ಗ್ರೂಪ್ ಮುಟ್ಟುಂಟು. ಈಗ ಎಲ್ಲ ಗ್ರೂಪ್ಗಳಿಗೆ ಕೆಲವು ಶೇರ್ ಮಾಡ್ತಾ ಬಿಕ್ಕ ಸ್ಟೇಟಸ್ ಆಗ್ತದೆ. ಬಿಕ್ಕ ಡೈಲಿ 8 ಗಂಟೆಗೆ ಒಂದು 7 ಬ್ರಾಡ್ಕಾಸ್ಟ್ ಉಂಟು, ಬ್ರಾಡ್ಕಾಸ್ಟಿಂಗ್ ಹಾಕತ್ತೆ ಎಲ್ಲರಿಗೆ ಕವನ ಹೋಗ್ತು, ಸಾಧಾರಣ ಕಾಂಟ್ಯಾಕ್ಟ್ ಇದ್ದವರಿಗೆ ಬರೋ ಹೋಗ್ತು. ಹಂಗೆ ಇಷ್ಟ ಆಯರ್ ಸ್ಟೇಟಸ್ ಆಗ್ತಾರೆ, ಡೈಲಿ ಸ್ಟೇಟಸ್ ಆಗ್ತಾರೋ ಉಳ್ಳು ಒಂದು 10 ಜನ ಡೈಲಿ ಸ್ಟೇಟಸ್ ಆಗ್ತಾರೆ, ಅವರು ಶೇರ್ ಮಾಡ್ತಾರೆ.
0: ಎಸ್, ನೀವೀಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಬೇತೆ ಬೇತೆ ಕೊಡಿ ಹೋಗಿರ್ತೀರಿ, ನೀವು ಹೋಗಿನ ರೀತಿ ನಿಮ್ಮ ಈ ಬರವಣಿಗೆ ಅಥವಾ ನಿಮ್ಮ ಸಾಹಿತ್ಯದ ಬಗ್ಗೆ ಯಾರಾಡಿ ಬಂದು ನಿಮ್ಮ ಕವಿಯಾಗಿ ಅಥವಾ ಈ ಬರವಣಿಗೆ ಮೂಲಕ ನಿಮ್ಮ ಯಾರಾಡಿ ಬಂದು ಗುರುತಿಸ್ತಾರ, ಏನಾಡಿ ಬಂದು ನಿಮ್ಮ ಕವನದ ಬಗ್ಗೆ ಏನಾಡಿ ಬಂದು ನಿಮಗೆ ಪ್ರೋತ್ಸಾಹ ಅಲ್ಲಿ ಬಂದು ನಿಮಗೆ ಏನಾಡಿ ಪ್ರೋತ್ಸಾಹ ಕೊಟ್ಟದುಂಟ?
1: ಖಂಡಿತವಾಗಿ, ಈಗ ದೂರದೂರ ಕಲೆ ಸಾಧಾರಣ ನಾವು ಹೋಗ್ತಾ ಎಲ್ಲರೂ ಕವಿಗಳಿಗೆ ಹಂಗೆ ಬರೆತಾರೆ ಹೋಗ್ತೆ. ಹಂಗೆ ನಮ್ಮ ಕಾರ್ಯಕ್ರಮಗಳಿಗೆ ಹಿಂಗೆ ಹೋಗ್ತೆಲ್ಲ ಕೆಲವ್ದರು ಹಿಂಗೆ ಹೇಳ್ತಾರೆ, ಅವ್ರು ಕವನ ಬರೀತಾರೆ ಅವರೇ ಅವರೇ ಕೆಲವು ಬಂದು ಮಾತಾಡ್ತಾರೆ. ಹಂಗೆ ಮೊನ್ನೆ ಕಾರ್ಯಕ್ರಮ ಜನಂಪಣ್ಣಿ ಮಕ್ಕಳು ಬಂದು ನೆಲ್ಲಿ ಹೇಳಿದ್ರೆ ಮಕ್ಕಳು ಬಂದು ಹೇಳಿ ನಾವು ನಿಮ್ಮ ಕವನ ಪುರ ಸ್ಟೇಟಸ್ ನೀವು ಓದು ನೀಡ್ತೋ ಹಂಗೆ ಖುಷಿ ಆಗುತ್ತೆ, ಲೈಕ್ ಬರೀತೀರಿ ಆಸತ್ತೆಲ್ಲ ನಾವು ಒಂಥರ ಖುಷಿ ಆಗುತ್ತೆ. ಬರೆಯ
0: ಅಭಿಮಾನಿಗಳು
1: ಬರೆಯ ಕೆಲವೊಂದು ಹುಮ್ಮನಸ್ ನೆಕ್ಸ್ಟ್ ಕೂಡ ಲೈಕ್ ನ ಬರೆಯುವ ಅಂದ್ರೆ ಓದುತ್ತಾರೆ ಉಳ್ಳರಿಂದ ಆಗುತ್ತೆ
0: ಓದುತ್ತಾರೆ ಉಳ್ಳರೊಂದೇ
1: ನಿಜವಾಗಿ ಓದುತ್ತಾರಿಲ್ಲ ನಾ ಪಕ್ಕಡೆ ಇರ್ತೇವೆ ವಾಟ್ಸಪ್ ನೀವು ಓದುತ್ತಾರೆ ಕೆಲವ್ರು
0: ಹೆಚ್ಚಿನವರೆಲ್ಲ ಓದುತ್ತಾರೆ, ಆದ್ರೆ ಅದಕ್ಕೆ ನಿಮ್ಮ ಕಮೆಂಟ್ ಮಾಡ್ತಾರೆ ಬಾರಿ ಕಮ್ಮಿ
1: ಕಮ್ಮಿ ಕಮ್ಮಿ ಅದು
0: ಮನಸ್ಸಲ್ಲಿ ಅವರಿಗೆ ಗೊತ್ತಿರ್ತದೆ
1: ಓದುತ್ತಾರೆ.
0: ಈಗ ನಾವು ನಮ್ಮ ಭಾಷೆನ ಇಷ್ಟಪಟ್ಟಲೆ ಕೊನೆ ನಮ್ಮ ನೀವು ನಿಮ್ಮ ಊರಿನ ಒಂದು ಇಷ್ಟಪಡ್ತದೊಂದು ಇರ್ತದೆ. ಈಗ ನಿಮ್ಮ ಊರಿನ ಬಗ್ಗೆ ನೀವೇನು ಹೇಳ್ತೀರಿ?
1: ನಮ್ಮ ಊರಿನ ಬಗ್ಗೆ ಅಂತೇಳಿ ನಮ್ಮ ಊರಿನ ಎಲ್ಲ ಜನಗಳು ಇಷ್ಟಪಡ್ತಾರೆ.
0: ಸಾಮರಸ್ಯ ಮುಳು
1: ಸಾಮರಸ್ಯ ಅಂತೇಳಿ ಎಲ್ಲ ನಾವು ಕ್ರಿಕೆಟ್ ಟೀಮ್ ಹಂಗೆ ಅದೆಲ್ಲ ಎಲ್ಲರೂ ಉಳ್ಳು ಹಂಗೆ ಇದೆಲ್ಲ ಸಾಹಿತ್ಯ ಕ್ಷೇತ್ರ ನಮ್ಮ ಊರಿನ ತೊಂದರೆ ಇಲ್ಲ, ಎಲ್ಲರೂ ಒಂದೇ ಲೆಕ್ಕ ಉಳ್ಳು. ಬಂದಾರು ಕ್ರೀಡಾಪಟುಗಳ ಒಂದು ಕಾಶಿ, ಕ್ರೀಡಾ ಕಾಶಿ ಬಂದಾರ ಅಂತ ಕ್ರೀಡಾ ಕಾಶಿ ಎಲ್ಲ ವಾಲಿಬಾಲ್ ಅಥ್ಲೆಟಿಕ್ಸ್ ಕ್ರಿಕೆಟ್ ವಾಲಿಬಾಲ್ ನೀ ರಾಷ್ಟ್ರ ಮಟ್ಟ ನೀ ಸುಮಾರು ಸತಿ ಹೋಯ್ ಅಂತ ಬಂದಾರ ಬಂದಾರ ಅಂತೇಳಿ ಸಾಧಾರಣ ಗುರುತಿಲ್ಲದ ಯಾರಿಲ್ಲ ವಾಲಿಬಾಲ್ ಅಂತಂದ್ರೆ ಬಂದಾರ ಬಂದಾರ ಅಂತ ವಾಲಿಬಾಲ್
0: ಬೆಳ್ತಂಗಡಿ ತಾಲೂಕು ಬಂದಾರ
1: ಬೆಳ್ತಂಗಡಿ ತಾಲೂಕು ಅಂದ್ರೆ ದೂರ ಹೊತ್ತಿನಂತೆ ಕರ್ನಾಟಕ ಬಹುದು.
0: ನೀವೊಂದೊಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ, ಅದರಲ್ಲದೆ ಇದು ನಿಮ್ಮ ಸ್ವಂತ ಭಾಷೆ ಕುಂಬಾರ ಭಾಷೆಯಲ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತೆ, ಇದರ ಬಗ್ಗೆ ನಿಮಗೆ ಖುಷಿ ಉಂಟು ಮತ್ತೆ ನೀವು ಇದರ ಬಗ್ಗೆ ಏನು ಹೇಳ್ತೀರಿ?
1: ಹೌದು ಖಂಡಿತವಾಗಿ ಖುಷಿಯಾಗಲುಂಟು. ಎಂತಂದ್ರೆ ನಾ ರೇಡಿಯೋ ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ ಅಂತೇಳಿ ಇದು ಫಸ್ಟ್ ಸ್ಟುಡಿಯೋ ಹೋಗಿದ್ವಿ. ಒಮ್ಮೆ ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳ್ಕೊಂಡಿದ್ದೆ ಮಂಗಳೂರು ಆಕಾಶವಾಣಿಗೆ, ಅದು ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳಗಿ ಬಿಟ್ಟತ್ತ ಅದು ಅವರು ಅಲ್ಲಿ ಹಾಕುತ್ತಾರೆ ಅಂತೇಳಿ ಸ್ಟುಡಿಯೋ ಹೋಗಿದ್ದು ಮಾತಾಡ್ತದೆ ಅಂತೇಳಿ ಫಸ್ಟ್ ಟೈಮ್. ಅದ್ರಲ್ಲಿ ನಮ್ಮ ಭಾಷೆ ಮಾತು ಕುಂಬಾರ ಭಾಷೆ ಮಾತಾಡ್ತದೆ ಅಂತೇಳಿ ಭಾರಿ ಖುಷಿಯಾಗಲುಂಟು. ಅದಕ್ಕೆ ನೀವು ಕಳಗಿ ನಾವು ಕರೆಯಕ್ಕೆ ನಿಮಗೆ ಧನ್ಯವಾದಗಳು.
0: ಸುತ್ತಮುತ್ತ ನಾವು ಈ ಸಂದರ್ಶನದಲ್ಲಿ ನಿಮ್ಮ ಸಾಹಿತ್ಯ ನಿಮ್ಮ ಯಾವ ರೀತಿ ಜನಗಳ ಪ್ರೋತ್ಸಾಹ ಉಂಟು ಇದೆಲ್ಲ ಮಾತಾಡ್ದು. ನೀವೀಗ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ, ಈಗ ಲಾಸ್ಟ್ ಆಗಿ ನೀವೊಂದು ನಮ್ಮ ರೇಡಿಯೋ ನಿನಾದ ಕೇಳುಗರಿ ಒಂದು ಏನಾಡಿ ಹೇಳ್ತಾರೆ
1: ಅಂದ್ರೆ ನಮ್ಮ ಭಾಷೆ ಫಸ್ಟ್ ಟೈಮ್ ನನ್ನ ಕರೆದಿರಿ ರೇಡಿಯೋ ನಿನಾದ ನೀಡಿ ಕುಂಬಾರ ಭಾಷೆದ ಬಗ್ಗೆ ಒಂದು ಪರಿಚಯ ಕುಂಬಾರ ಭಾಷೆ ಬೆಳೆಯೋಕು ನೀಡಿದಿ ಕುಂಬಾರ ಭಾಷೆಯಿಂದ ನನ್ನ ಕರೆದಿರಿ ಅದಕ್ಕಾಗಿ ಕುಂಬಾರ ಯಾಸ್ ಈ ರೇಡಿಯೋನ ಕೆಬೆಗೊಳಕು ಹಾಗೆ ಕುಂಬಾರ ಭಾಷೆ ಬೆಳೆಯಕ್ಕೆ ಸಹಕಾರ ಮಾಡೋಕು ನೀಡಿ ನಿಮ್ಮ ಎಲ್ಲರೆಲ್ಲ ಕೇಳಿ.
0: ಸುತ್ತಮುತ್ತ ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿ ಬಂದಾರು ಗ್ರಾಮದ ಬಹುಮುಖ ಪ್ರತಿಭೆ ಚಂದ್ರಾಸು ಕುಂಬಾರ್, ಇವರು ಹವ್ಯಾಸಿ ಕವನ ಕತೆ ಲೇಖನ ಪದ್ಯಗಳು ಮಾಡ್ತು ಪುಟಾರಿಯಾಗಿ ಇವರೊಂದು ಸಾಹಿತಿಯಾಗಿ ಬೆಳೆದು ಬಂದ ರೀತಿ, ಅವರಿಗೆ ಸಿಕ್ಕದಂತ ಗೌರವ, ಅವರಿಗೆ ಸಿಕ್ಕದಂತ ಪ್ರಶಸ್ತಿ, ಇದರೆಲ್ಲ ಬಗ್ಗೆ ಸುತ್ತಮುತ್ತ ನಾವು ಮಾತಾಡಿದ್ವು. ಅವರ ಬರವಣಿಗೆಗಳೆಲ್ಲ ಇನ್ನಷ್ಟು ಜಾಸ್ತಿ ಪ್ರಸಿದ್ಧಿ ಪಡೆಯಲಿ, ಅವರಿಗೆ ಇನ್ನ ಬರತಂತದ್ದು ಜಾಸ್ತಿ ಜಾಸ್ತಿ ಅವಕಾಶಗಳು ಸಿಕ್ಕಿದ್ದು ಇನ್ನೆಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿ ಎಲ್ಲ ಸಿಕ್ಕಲಿ ನಾನು ಹಾರೈಸುನಲ್ಲೆ. ಈ ಸುತ್ತಮುತ್ತ ನಮ್ಮ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಚಂದ್ರಾಸ ಕುಂಬಾರ ಅವರ ಸಂದರ್ಶನ ಕೇಳಿರಿ. ಇಂದಿನೇ ಇನ್ನೊಂದು ಬೇತೆ ಬೇತೆ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಭೇಟಿಯಾಗುತ್ತೆ. ಅಸದಮುಟ್ಟ ಕೇಳಿರಿ, ಇದು SDM ಕಾಲೇಜ್ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ರೇಡಿಯೋ ನಿನಾದ 90.4 FM ಕೆಳಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡು ನಮ್ಮೊಟ್ಟುಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೆಡು ನಡತೊಂದಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯಿ ನಂಚಿನ ರಂಜಿತೆಯನ್ನು ನಮ್ಮೊಟ್ಟುಗೊಳ್ಳೇರು. ಆರು ಇನಿ ನಮಕ್ ಮಣ್ಣು ಪರೀಕ್ಷೆಯ ಬೊಕ್ಕ ನೀರುದ ಪರೀಕ್ಷೆದ ಮಹತ್ವ ಅವುದಾಯಿಗ್ ಬೊಕ್ಕ ಎಂಚ ಮಲ್ಪುಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕೊರಿಯರವುಳ್ಳೇರು. ಕಾರ್ಯಕ್ರಮಗು ಮೊಕ್ಕೆಲ ಸುಲ್ಮೆಲು
2: ಸುಲ್ಮೆಲು ಸರ್.
1: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣುಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನುಳಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪಡು ಪಂದ್.
2: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಐಟ್ ಇಪ್ಪು ನಂಚಿದ ಪೋಷಕಾಂಶ ನಮಕ್ ತೆರೆಯೋನು ಅಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮಣ್ಪುನಾಗ ಅವಕ್ಕೆ ಸಂಬಂಧಪಟ್ಟದ ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನು ಅಲ್ಲಿ ಅಂಚನೆ ಆ ಮಣ್ಣಡು ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವೋಂಡು ಆ ಒಂಜಿ ಐತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನು ಅಲ್ಲಿ.
1: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು.
2: ಮಸ್ತ್ ಲಾಭ ಉಂಡು ಸರ್ ಪಂಡ ಐಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಳಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು. ಪಂಡ ಐದು ರೇಂಜ್ ಉಂಡು ಪಿ ಹೆಚ್ ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ ಏಳು ಮನ್ಪುನ ತಟಸ್ಥ ಏಳಿರದ ಕಮ್ಮಿ ಇತ್ತಂಡ ಅವು ಪುಳಿ ಅಂಶ ಅನ್ನುವಂಟದ ಅರ್ಥ. ಅವು ಏಳಿರದ 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ ಒಂದ್ಪೇರು. ಅವೇ ಒಂಜಿ ಏಳಿರದ ಕಮ್ಮಿ ಇತ್ತಿನ ನಾಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನ ಕ್ಲಬ್ ಬೆಳೆಪುನಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಆಗ್ಲ ಮಂತೊಂದಿ ಪುನಂದ್ ಅವೇಕ ದಾದ ಪಂಡ ಇರ ಸುಣ್ಣದ ಪೊಡಿ ಪಾಡುವೆರು ಕುಮಾಯ ಪೆರದು ಅವನ್ನು ಪಾಡುವೆರು ಅವು ದಾಯ ಪಾಡುವೆರು ಪಂಡ ಮಣ್ಣದ ಒಂಜಿ ಪುಳಿ ಅಂಶ ಇಪ್ಪಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತಿನಂದಂಡ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಕೊಂಡು ಆ ಒಂಜಿ ಕಾರಣಕ್ಕೆ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಕೊಂಡು ಸರ್ ಅವಂಜಿ ನಮಕ್ ತೆರೆಯೋನು ಅಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
1: ಎದ್ದೆ ಮಾಹಿತಿ ನಿಪ್ಪಂಡ್ರ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಗಳು ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
2: ಇತ್ತೆಯನ್ನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪಂಪೆ ಸರ್ ಐತೆ ಒಂಜೇಕ್ರ ಜಾಗ ಉಂಡುಂದಿ ಎನ್ನಲೆ ಇರ್ನ ತೋಟ ಆ ಒಂಜೇಕ್ರ ಜಾಗ ನಮ್ಮ ದಾದ ಮನ್ ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತೂ ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮಣ್ಣು ಪಡ ತೂ ಓಡಾಕೊಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವ ನಂಚಿನ ಕೃಷಿತ ಭೂಮಿಯ ಗುಡ್ಡ ಪ್ರದೇಶನ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮಣ್ಣು ಬೇರು ಇತ್ತೆ ಬರಕಂಗದೈ ನಡೊಂದು ಆ ರೀತಿ ಮಣ್ಪನ ಸಂದರ್ಭ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣ ಸ್ಯಾಂಪಲ್ ಬೆತ್ತೆ ಬೆತ್ತೆ ಕಡೆಟ್ಟದೆ ಪೊಡಾಕೊಂಡು ಪ್ರತ್ಯೇಕವಾದ ಒಂಜೆಕ್ರ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪಂಡ ಒಂದು ಎರಡು ಮರತ ನಡುಟು ಸಮತಟ್ಟು ಜಾಗಟ್ಟು ಪೂರ ಕಜಾವು ಇಂಚಿನ ಈ ಸೊಪ್ಪು ತರದು ಪರಿಪುಣದೆ ಅದೆತ್ತದ ದಕ್ಕೊಂಡು ನಮ್ಮ ಬುಕ್ ಆ ಒಂಜಿ ಜಾಗಡ್ ದಾದಪಂಡ ಒಂಜಿ ಆ ಓವೇ ಕೃಷಿ ಆವಡ ಅವೈತ ಬೇರೆ ಏತು ಆಳಾಗ ಪೋಕೊಂಡು ಅವೇತ ಐನಾವ್ ಒಂಜಿ ವಿಷಯ ನಿರ್ಧಾರ ಮಂತ ನಮ್ಮ ಆತ ಆಳಾಗ ಮಣ್ಣದ ಮಾದರಿನೇ ದೆಪ್ಪಡಾಕೊಂಡು ಒಂಜಿ ವಿ ಶೇಪಟ್ಟು ಒಂಜರ ಫೀಟ್ ಅತ್ತಂಡ ರಡ್ಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪೂರ ದೆತ್ತದೇ ಪಾಡೋಡು ಅವು ನಮಕ್ಕೆ ಬರ್ಚಿ ನಮಕ್ಕೆ ಬೋಡೈ ನೋವು ಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದು ಮಿತ್ತಿರದ ಅಡಿ ತಳಾಗ ಮುಟ್ಟಲ್ಲ ಒಂಜಿ ಕೆರಸದ ದೆಪ್ಪೋಡು ಅತ್ತಂಡ ಒಂಜಿ ಸ್ಲೈಸ್ ಮಣ್ಣು ದೆಪ್ಪೋಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ಇರು ತೂದಿಪ್ಪಾರ ಮಣ್ಣದ ಒಂಜಿ ಕೆಲಸ ಮಣ್ಪಣಾರಿ ರೈತ ಅದೇ ಅಂದ್ ಅಲ್ಪ ಒಂಜಿ ಕೃಷಿ ಭೂಮಿದ ಒಂಜಿ ಮೇಲ್ ಪದರ ತೂದಿಪ್ಪಾರಿ ಒಂಜಿ ಕಪ್ಪು ಮಣ್ಣು ಇಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು. ಅದನ್ನ ಚೂರು ಆಳಗ್ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪತ್ತೆ. ಮೇಲು ಪದರಡು ದಾದ ಪಂಡ ಇರಗ ಬೇತೆ ಬೇತೆ ಮರಕ್ಲೆನ ಸೊಪ್ಪು ಆತಂಡ ಬೇತೆ ಉಭಯಂಜಿ ವಸ್ತುಲು ಖರಾದ್ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು. ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು. ಫಲವತ್ತತೆಯನ್ನ ಮಂತೊಂದು ಇಪ್ಪುವ ಎರೆಹುಳು ಪುರ ಇಪ್ಪುಂಡುದಲ್ಲೆ ನಕ್ಕರು ನಕ್ಕರು ಪಂಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು. ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುಣಗ ಕೆರಸದ ಮಣ್ಣಂದೆ ಪೊಡಾಪುಂಡು. ಅವೇ ರೀತಿ ಬೇತೆ ಬೇತೆ ನಮ್ಮ ಕಡೆ ಒಂಜಿ ನಾಲ್ಕು ಕಡೆ ಗುರುತು ಮಣ್ತದ ಆ ಒಂಜಿ ಜಾಗಲೆ ನಮ್ಮ ಮಣ್ಣನ್ನ ಕಲೆಕ್ಟ್ ಮಣ್ಣು ಪೊಡಾಪುಂಡು. ದೆತ್ತದ ಅವೇನು ಒಂಜಿ ಕ್ಲೀನ್ ಆಯ್ ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗ ಪಾಡದ ಅವೇನ್ ಸರಿಯಾಯಿನ ರೀತಿ ಮಿಕ್ಸ್ ಮನ್ಪೋಡು. ಮಿಕ್ಸ್ ಮಂತದ ಐಟ್ ಒಂಜಿ ನಾಲ್ ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ ಮಲ ಕಲ್ಲಿತ್ತಿಂದ ಪೂರ ನಮ್ಮ ಅದೆತ್ತದ ದಕ್ಕೋಡು ಅವು ನಮ್ಮ ಟೆಸ್ಟ್ ಮನ್ ಪೆರಾಪುಜಿ ನಮಕ್ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು. ಆ ಪುಡಿ ಮಣ್ಣು ತೆಕ್ಕ ನಮ್ಮ ಒಂಜಿ 250 ಗ್ರಾಮ್ ಯಾವು ಅವೇನ್ ನಮ್ಮ ಐಕೋಸ್ಕರ ನಮ್ಮ ನಾಲ್ ಭಾಗ ಮಂತದ ರಡ್ ಭಾಗನ ದೆತ್ತದ ದಕ್ಕೋಡು ನಮ್ಮ ನಮಕ್ ಬೋಡ ಒಂಜಿ ರಡ್ ಭಾಗ ಮಾತ್ರ ಯಾವು 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ್ಲ ಆಗಿನ ಆರನ ಪುದರ್ ಬೊಕ್ಕ ಅವು ವಾ ಸರ್ವೆ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನ ಬೊಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಂತೊಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೇ ಇದ್ದಾಯ್ಟು ಕೊನದ್ದು ಕೊರಿಯರ್ನ ಅಂಡ್
1: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬೊಕ್ಕ ಒಂದು ಸರ್ಟಿಫಿಕೇಟ್ ಕೊರ್ಪಾರು ಅವು ಈ ಸರ್ಕಾರದ ಸವಲತ್ತುಗುದಲ್ಲ ಅನುಕೂಲ ಆಪುಂಡ
2: ಉಂಡು ಸರ್. ಐತೆ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಮಣ್ಣು ಪರೀಕ್ಷಾ ಕೇಂದ್ರ ಬರೋಂದುಲ್ಲರು ಐಟ ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಪಂಡದೊಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತಂಜಿ ತೋಟಗಾರಿಕೆ ಇರದ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ್ಟ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಅವೇ ತಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯ ನೋಡ್ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬೊಕ್ಕ ನೀರು ಪರೀಕ್ಷೆದ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಆಪುಂಡು.
1: ಇತ್ತೆ ಮಣ್ಣು ಪರೀಕ್ಷೆದ ಒಟ್ಟುಗು ನೀರಿದ ಪರೀಕ್ಷೆದ ಮಲ್ಪಾರು ಅವು ನೀರಿದ ಪರೀಕ್ಷೆ ಅಂಚ
2: ನೀರಿದ ಪರೀಕ್ಷೆ ಇಲ್ಲ ಸರ್ ಎಂಕ್ಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದ ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪನ್ಪ ಅವು ಲವಣಾಂಶ ಲವಣಾಂಶ ಏತುಂಡು ಪಂಡದ ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚ ನಮ್ಮ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್
1: ಲೆಕ್ಕಚಾರ ಗೊತ್ತಾಪುಂಡು
2: ಅಂದ ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಒಂಜಿ ಸಬ್ಸಿಡಿ ಕೊರಪೇರುತ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು.
1: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರು ಬೊಕ್ಕ ಈ ನೀರಿದ ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರು
2: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ ಅತನ ಮೂಜಿ ದಿನ ಬೋರ್ಡ್ ಆಪುಂಡು ಸರ್ ಕೆಲವೊಂದು ಸಾಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣತ್ತು ಕೊರಪೇರತ್ತೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಇಟ್ಟು ಒಂಚೂರು ಅತಂಡ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರ್ತಲ್ಲಿ ಅಂಚರ ಚಂಡಿ ಇಪ್ಪುಂಡು ಅವೇನ ಅಕ್ಲು ಉಲುಂಗದಿಜ್ಜ ಅಂಡ ಅಂಕ್ಲೆ ಒಂಜಿ ದಿನ ದೀವಡ ಆಪುಂಡು ಮುಲ್ಲು ಪಂಡ ನೆರಳಡೇ ಉಲುಂಗೋಡವು ಸರ್ ಇಪ್ಪುನಾಗ ಚೂರು ಒಂಜಿ ದಿನ ಹೆಚ್ಚಿಗೆ ತಾಗುಂಡು ಅಂಚದ ಇಪ್ಪನಾಗ ಎಂಕ್ಲ ಒಂಜು ವೇಳೆ ಮಣ್ಣು ಉಲುಂಗದಿತ್ತಂಡ ಒಂಜಿ ಮಣ್ಣದ ಮಾದರಿ ಇರ್ತದೆ ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ ರಡ್ ದಿನ ಟೆಸ್ಟ್ ಮಾಡ್ತದೆ ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ.
1: ಇದು ಕೃಷಿ ಕೇರಳ ಮಣ್ಣನ್ನು ನುಂಗವನಾಗ ದೊಂಬುಡು ನುಂಗೇರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
2: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಗೆ ತಾಗದ ಅನ್ನಾಗ ಐದು ಕೆಲವೊಂದು ರಿಯಾಕ್ಷನ್ ಆಗುಂಡು ಅವು ಆಯರಬಲ್ಲಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ನಮಗೆ ಕರೆಕ್ಟ್ ಗೊತ್ತಾಗಡದು ಸರಿಯಾದ ರೀತಿ ಗೊತ್ತಾಗಡ ಪಂಡ ನಮ್ಮ ನೆರಳು ನುಂಗವಡಾಪುಂಡು.
1: ಇದೆ ಈ ಮಣ್ಣು ಪರೀಕ್ಷೆ ಬೊಕ್ಕ ನೀರಿದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
2: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 50 ರೂಪಾಯಿ ಮಾತ್ರ ತಗೊಂಡು ಅವು ಕಡಿಮೆ ಕರ ವೆಚ್ಚ ಪಂಡದ ಒಂದು 217 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪುನ
1: ಬಾರು ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾಗಿನಂಚಿನ ಒಂಜಿ ವ್ಯವಸ್ಥೆ
2: ಅಂದ
1: ಇತ್ತೆ ನಮ್ಮ ಉಜಿರೆ SDM ಕಾಲೇಜಿದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು. ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡು ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನ್ಪಲ್ನೆ
2: ಈ ಮಣ್ಣು ಪರೀಕ್ಷಾ ಇಪ್ಪನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟೆ ಪದವಿ ಕಾಲೇಜ್ ಅವೈತ ಕ್ಯಾಂಪಸ್ದ ಉಲ್ಲೇ ಇಪ್ಪನ ಅವೈತ ಅಲ್ಪ ಉಲ್ಲಂಜಿ ಪೋಸ್ಟ್ ಆಫೀಸ್ ಉಂಟು ಅವೈತ ಪಕ್ಕಡೆ ಇಪ್ಪನ ಎಂಕ್ಲೆನ ಇಡೆಗ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋಣ ಅಲ್ಲಿ ಇದ್ದಿಂದ ಎಂಗ್ಲೇಗ ಫೋನ್ ಮಾಡ್ತದೆ ಅದನ್ನು ಎಂಗ್ಲೇ ಆತರ ಒಪ್ಪಡ ಒಂಜಿ ಮಾಹಿತಿ ಪಡೆಯೋಣ ಅಲ್ಲಿ
1: ಈಗ ನನ್ನ ಫೋನ್ ನಂಬರ್ ನೋಡಿ
2: 9731408
1: ಕುಡುರ ಪರಂಪರ
2: 9731408
1: 9731408 ಈ ಸಂಖ್ಯೆಗೆ ಫೋನ್ ಮಾಡ್ತಾರನ್ನ ಇರು ಪಾತ್ರ ತಿಕ್ಕುವಾರು ಮಣ್ಣು ಪರೀಕ್ಷೆದ ಬಗ್ಗೆ ನೀರದ ಪರೀಕ್ಷೆದ ಬಗ್ಗೆ ಏಪ ಬರಡು ಅದೆಪ್ಪು ಹೆಂಚಿನ ವಿಧಾನ ವಾರತಿದ ಎಪ್ಪುಡು ಮಣ್ಣು ಹೆಂಚಿನ ಮಾಹಿತಿನೂ ಇರು ಕೊರ್ಪಾರು
2: ಅಂದೆ
1: ಬುಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪಣದ ಬಗ್ಗೆ ಪಂಡರು ಐಟಿತ್ತಿನ ಲಾಭದ ಬಗ್ಗೆ ಪಂಡರು ಬುಕ್ಕ ಐತೆ ಸವಲತ್ತು ತಿಕ್ಕಿನ ಬಗ್ಗೆ ಪಂಡರು ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣನ್ನ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರೀತಿ ಕಾಳಜಿ ದೆತ್ತ ನೋಡು ನೋಡ್ಪಾರೆ
2: ಕೃಷಿಕೇರನ ಬಗ್ಗೆ ಸರ್ ಆಗ್ಲೇ ಕೆಲವರು ದಾದ ಮನ್ ಪೇರ್ ಬಂಡ ಒಂದೇ ರೀತಿಯ ಕೃಷಿನ ಮನ್ ತೊಂದಿರು ಆಗ್ಲೇ ಕೃಷಿ ವಿಷಯ ಕೃಷಿನ ಬದಲಾವಣೆ ಮನ್ ತೊಂದಿತ್ತಿರ್ನಂಡ ಕೆಡ್ಡೆ ಐತೆ ಉದಾಹರಣೆಗೆ ಏಕದಳ ತಗೊಂಜಿ ಕೃಷಿ ಮನ್ ಪೇರು ಆಗ್ಲೇ ಬದಲಾವಣೆ ಮಂತದ್ದು ದ್ವಿದಳ ಕೃಷಿನ ಮನ್ ತೆರಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು ಬೊಕ್ಕ ಒಂಜಿ ಅವಶ್ಯಕತೆಗೆ ಬೋಡಪ್ ನೀರ್ತು ಜಾಸ್ತಿ ಆಗ್ಲೇ ರಾಸಾಯನಿಕ ಗೊಬ್ಬರ ಬಳಕೆ ಮನ್ ಪೇರ್ತಲ್ಲ ಕೆಲವೇ ಐದು ತರ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕೊಂಡು ಅವೇನು ಆಪನತ್ ಕಮ್ಮಿ ಮಾಡ್ತೇರಂಡ ಎಡ್ಡೆ ಬೊಕ್ಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಬೇಡ ಒಂಚೂರು ಕಮ್ಮಿ ಮಾಡ್ಪಡಾಕೊಂಡು ಅಂಚ ಬೊಕ್ಕ ಕೆಲವೇರು ಕೃಷಿಕರದ ಅದ ಮನ್ ಪೇರ್ಪಂಡ ನೀರು ಬೋಡನಾತ ಉಂಡು ಬಂಡದ್ದು ನೀರು ಅಗತ್ಯರದ ಜಾಸ್ತಿ ಪಾಡ್ಬೇರು ಅವೇನು ಆಪನತ್ ಕಮ್ಮಿ ಮಾಡ್ಪಡು ನೀರು ಈ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇನೆ ನಾನು ಅವೇಟು ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಲೆದಾದೊಂಡು ಅವಕ್ಕೆಲ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ
1: ಹಂಚಿದತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಎಲ್ಲ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಎಲ್ಲ ಕಾಪಾಡೋಡು ಐತೆ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪನ ಬಗೆಟ್ ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗೆಟ್ ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳಗೆರೆಗೆ ತೆರಿಪಾಯರು ಇಂಕ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳಗೆರನ ಪರವಾದ ಇರಿಗೆ ಉಡಲ್ದಿಂಜಿನ ಸೊಲ್ಮೇಲು
2: ಸೊಲ್ಮೇಲು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ. ಮುಲಾಜೇ ಇಲ್ಲ.

ಬದುಕಿದಾಗ ಮಮತಾಜು ಗೊತ್ತಿರ್ಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ ಮೇಲೆ ಶಾಜಾನ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನ್ ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಳವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿಯಿಂದಾಗಿ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಅಂತ ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಚಲನಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಈಗ ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮ್ಯ ಚಿತ್ರದ ಈ ಹಾಡಿಗೆ ಮನವೊಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಇದೀಗ ಈ ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸಿತೆಂದು ಆಶಿಸುತ್ತಾ ಮತ್ತೆ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಗೀತೆಗಳೊಂದಿಗೆ ಭೇಟಿಯಾಗೋಣ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಚನ್ನಮಣದ ನಾದ ತರಂಗ. ಶುಭ ದಿನ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.